107.8 FM Radio Sarang. Iga app nalu kuda labhya.

107.8 FM. Radio Saran. Ega app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, ಈಗ ಆಪ್ನಲ್ಲೂ ಕೂಡ ಲಭ್ಯ.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರು ಇರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್ ಸಿದ್ಧ ದಂಡಾಧಿಪ ಅಂತ. ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ ರಾಜನ ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ ಅಲ್ಲಿದ್ರಲ್ಲ, ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾ ಇದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾ ಇದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯ್ತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ ಎರಡು ರೀತಿ ಪಾರ್ ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾ ಇತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯ ಅನ್ನೋದನ್ನ. ಮತ್ತೆ ಇನ್ನೊಂದು, ನಾನು ಕಮ್ಮಿ ಕಟ್ಟಿದ ರಾಜ ನನಗೆ ದಂಡ ಹಾಕ್ತಿದ್ದ ಕೊನೆಗೆ. ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡೋ ಮಾಡಿದೆಯಲ್ಲ ಅಂತ ಹೇಳಿ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋಗ್ತಾನೆ.

0: रेडियो सारंग 107.8 FM
1: ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ರಾಜನಿಗೆ ಪರಿಚಯ ಮಾಡಿಸ್ತಾನೆ, ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ ಡೆಪ್ಯೂಟಿ ಪೋಸ್ಟ್. ಅವನ ಮರಿ ಭಂಡಾರಿಯಾಗಿ ಸಂಬಳ ಎಷ್ಟು ವರ್ಷಕ್ಕೆ? 101 ಹೊನ್ನು ಅಂತ. ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಪಿಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದ್ರು, 25-26 ವರ್ಷ ಹುಡುಗ ಇರಬೇಕು. ಮನೆಗೆ ಕರ್ಕೊಂಡು ಹೋದ್ರು, ಊಟಕ್ಕೆ ಹಾಕಿದ್ರು. ಊಟಕ್ಕೆ ಹಾಕಿ ನೀ ಎಲ್ಲಿಯವರಪ್ಪ, ನೀ ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ, ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತ ಆಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಆಯಿತು ಸಂಬಂಧಿಗಳಾದ್ಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗೆ ಇದ್ದುಬಿಡು ನೀನು ಅಂತ ಇಳಿಸ್ಕೊಂಡ. ಇದಾಗೊಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತ ದಂಡಾಧಿಪಂದು. ಅವ್ರು ಬರೀತಾರೆ ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಘಟ್ಟಿಗಳು ಮನೆಯಲ್ಲಿತ್ತಂತೆ. ಅಷ್ಟೆಲ್ಲ ಇತ್ತು. ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಲ ಹೇಳಿದಂತೆ, ನೋಡಪ್ಪ ಅದು ಅವನದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ಅದೆಲ್ಲ ನಿಂದೆ ಇವತ್ತಿಂದ. ಅದು ಅಲ್ಲದೆ ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ.

0: Radio Sarang 107.8 FM.
1: ಎಷ್ಟು ಮರ್ಯಾದೆ ಮಾಡ್ತಾನೆ ಬಿಜ್ಜಲ ಆವಾಗ ಅಂತಂದ್ರೆ, ಅವರು ಕಟಕ ಮುಕುಟಗಳಿಂದ ಸಿಂಗರಿಸಿ ಪಟ್ಟದ ಆನೆಯ ಮೇಲೆ ಕುಳ್ಳಿರಿಸಿ ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಮೆರವಣಿಗೆ ಮಾಡಿಸ್ಬಿಟ್ಟ ಬಸವಣ್ಣನ ಮಾಡಿಸಿ ಬಸವ ದಂಡಾಧಿಪ ಅಂತ ಹೆಸರು ಕೊಟ್ಟರು. ಬಸವ ದಂಡನಾಥ ಅಂತ, ಭಂಡಾರಿ ಬಸವ ಅಂತ ಹೆಸರು ಕೊಟ್ಟರು. ಒಂದು ಅಧಿಕಾರ ಬಂತು. ಎಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥವ್ರು ಬಸವಣ್ಣವರಲ್ಲಿ ಹೋಗಿ ಒಂದು 2 ವರ್ಷದೊಳಗೆ ಇಡೀ ಸಾಮ್ರಾಜ್ಯದ ಪೂರ್ತಿ ಅಧಿಕಾರ ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಅದು ಹೇಳ್ತಾರೆ ಯಾವಾಗಿತ್ತು ಅಂತಂದರೆ, ಸೈನ್ಯ, ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ 2 ಮದುವೆ ಆಯಿತು. ಅದ್ರ ಬಗ್ಗೆ, ಹೆಸರ ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ, ನೀಲಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ ಮಾಯಾದೇವಿ ಅಂತ, ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾರೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾದ, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಅಧ್ಯಾತ್ಮ ಕಡೆ ಹೋಗೋದು ಬಹಳ ಅಪರೂಪ. ಆಗ ಹೋಗಿಸ್ಕೊಳ್ಳೋದು ಇದೆಯಲ್ಲ, ಅದು ಖರೆ ನಿಜವಾಗ್ಲೂ ಗಟ್ಟಿತನ. ಅದು ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇದೇನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಸಾರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ, ಸಮೃದ್ಧಿಯಲ್ಲಿ ಇದ್ದಾಗಿರುವಂಥದ್ದು.

0: Radio Sarang 107.8 FM.
1: ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ. ಶ್ರೀಮಂತ ಅಂದ್ರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದ್ರೆ, ಪ್ರವಾಸಕ್ಕೆ ಹೋದ್ರೆ ಅವನು ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ ನೆಲದಲ್ಲಿ, ಬಂಗಾರದ ಗೂಟ ಹೊಡಿತಿದ್ರು. ಅಷ್ಟು ಅದ್ಭುತ. ಅವನು ಹೋದ್ರೆ ಒಂಟೆ ಹೋಗ್ಬೇಕು, ಆನೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು. ಯಾವನೋ ಭಿಕ್ಷಕ ಬಂದಂತೆ, ಯಾರಿದ್ದಾರೆ ಇಲ್ಲಿ, ದೊಡ್ಡ ಮಹಾರಾಜರಿದ್ದಾರ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತ. ಅವನ ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿ ಇರ್ತಾರ, ಇದಂತ ಸಂತ. ಒಳಗೆ ಹೋದ, ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ. ನೀವು ಇಂಥದ್ದಿಲ್ಲ ಅಂತ ಅಲ್ಲಿ ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ. ಅವಕ್ಕೆ, ನೀವು ಸಂತರ ಅಂತ? ಹೌದು, ನಾ ಸಂತ ಅಂದ. ಅವನು ಇದೆಂತ ಸಂತ್ರಿ ಅಂದ. ಅವನು ಸಂತ್ರ ಅಂದ್ರೆ ಎಲ್ಲ ಬಿಟ್ಟಿರ್ಬೇಕು, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತ್ರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವೆ ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷಕ್ಕೆ ಇದ್ದಂತೆ. ನಡಿ ಅಂದ, ಹೋಗಿ ನಡಿ ಅಂದ. ಇವು ಟಕ್ಕನ ಹೊಂಟೆ ಬಿಟ್ಟ ಅವನು, ಇವನು ಹೊಂಟೆ ಭಿಕ್ಷಕ. ಸ್ವಲ್ಪ ದೂರ ಹೋದ ಭಿಕ್ಷಕ್ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. ಒಂದು ನಿಮಿಷ ಐರಿ ಸರ್, ತೊಗೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳಿದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು? ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ, ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ? ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆ ಇದೆ ಹೊರತಾಗಿ ನಾನು ವಸ್ತುಗಳೊಳಗೆ ಇಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ. ಭಾಳ ಗಟ್ಟಿಯಾಗಿ ಸಾಧಿಸಿದರು, ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು, ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಬಹಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ, ಅವರೇನು ಬಿಡ್ರಿ ಬೇಕಾದ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ, ಅದು ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದದ ಸಂತೋಷ ಯಾಕಾಯಿತು ಅಂದರೆ, ಇನ್ನು ಸಾಕಷ್ಟು ಜನಕ್ಕೆ ಹಂಚಬಹುದು ನಾನು, ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚರಿಂದ ಓದಿದ್ದು.

0: Radio Sarang 107.8 FM.
1: ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ ನಾಲ್ಕಾರು ಜನ ಬರೆದಿದ್ದಾರೆ. ಪಾಲ್ಕುರಿಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರ ಎನ್ನುವರು ಬರೆದಿದ್ದಾರೆ. ಆದ್ರೆ ಅವರೆಲ್ಲ ಏನ್ ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವರ ಜೀವನ ಚರಿತ್ರೆ ನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನು ಪವಾಡಗಳು, ಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದ್ರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡುತ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದರಲ್ಲಿ ತುಂಬ ರೆಸ್ಟ್ರೇಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದು ಅವನು ಹೇಳ್ತಾನೆ. ಕೆಲವೊಂದು ಪವಾಡಗಳನ್ನು ಮಾಡಿದರು, ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕೆದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕೆ ಆಗಲ್ಲ ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಒಂದು ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜವ್ರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲ್ ಆಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು, ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೆ ಏನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನ್ಸುತ್ತೆ ಅಲ್ವಾ? ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ? ನನಗೆ ಅಸಾಧ್ಯ ಅನಿಸಿದ್ರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ.

0: रेडियो सारंग 107.8 FM
1: ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲ ಅದು ಈಶಾವಾಸ್ಯವಾಗಿ ಬರುವಂತ ಮಾತು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸುವ ಹಾಗೆ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು, ಜೋಳ ತಂದು ಕೊಟ್ರು ಯಾರೋ, ಅದನ್ನು ಮುಟ್ಟಿದ್ರು ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇನ್ನು ಕೆಲವನ್ನ ತೊಗರಿ ತಂದರು, ಅದನ್ನು ರಕ್ತ ಮಾಡಿದ್ರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದ್ರು ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ. ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ರಂತೆ, ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟಲಿಂಗದ ಮೇಲೆ ಹಾಕಿದ್ರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಛೇ ಛೇ, ಇದು ಹಾಕಬಾರ್ದು, ಈಶ್ವರ ಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು ಸರಿಯಲ್ಲ ಅಂತ ಹೇಳಿದ್ರಂತ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಬಸವ ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ, ಯಾರಾದರೂ ಇದ್ರೆ ಸಂಗಮನಾಥನ ತಲೆ ಮೇಲೆ ಇದಿದೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ನಂಬಲಿಕ್ಕಿಲ್ಲ ನೀವು. ಇಲ್ಲಿ ಹಾಕಿದ ಕದರಿ, ಇದು ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಆಗೋಯ್ತು, ನಂಬಕ್ಕಾಗದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪಾ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ.

0: Radio Sarang 107.8 FM.
1: ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಇಂಥವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತಾವೆ ಅಂತ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದದ್ದು. ಹೋದಾಗ ನನ್ನ ಜೊತೆಗೆ ಬಂದಂಥವ್ರೊಬ್ಬರು ಭಾನುವಾರ ಬೆಳಗ್ಗೆ, ಅದು ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30 ಹೋದರೆ ರಾಂಚಿಯಿಂದ ಒಂದು 100 kilometers 120 kilometers ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗಿತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ, ಅಲ್ಲಿ ಒಬ್ಬ ಕೆಲಸಗಾರಿದ್ದಾನೆ, ಗಲಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ಇದೆ ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದು ತಗೊಂಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು ಅವನು ಆವೇಶ ಬಂದುಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ್ರೆ ಅಷ್ಟುದ್ದ ಕ್ಯೂ, ದೊಡ್ಡ ದೊಡ್ಡ ಬಂದುಬಿಡ್ತಾರೆ ಎಲ್ಲ, ಮರ್ಸಿಡಿಸ್ ಕಾರ್ ಅಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನು, ಬರೀ ಒಂದು ಲುಂಗಿ ಸುತ್ತಕೊಂಡು ಕೂತಿದ್ದಾರೆ, ಬರಿ ಮೇಲೆ ಕೂತಿದ್ದಾನೆ, ಮುಂದೆ ಒಂದು ಟೇಬಲ್ ಥರ ಇದೆ, ಹಲಿಗೆ ಥರ, ಅದ್ರ ಮೇಲೆ ದಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ ಬಿಳಿ ಕಾಗದ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಓ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ, ಅಲ್ಲಿ ಜಲ್ದಿ ಜಾವ್ ಪೂಚೋ ಪೂಚೋ ಅಂತ. ಅವನು ಹೋಗಿ ಕೂಡಂಗಿಲ್ಲ, ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ಅವನು ನಮಗೆ ಅವನ ಭಾಷೆ ಅರ್ಥ ಆಗಲ್ಲ, ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ? ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಕೇಳಿ ಬಯಸ್ಕೊಂಬಿಟ್ರೆ ಶಿಷ್ಯನ ಕಡಿದ, ಕೌನ್ ಸಿ ಬಿ ಭಾಷೆ ಮೇಲೆ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಹಾ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡಗಡ ನಡುಗುತ್ತೆ, ನಡಿ ಎಡಗಡೆಯಿಂದ ಆ ಪೇಪರ್ ಕಿತ್ತಿ ಮುಖದ ಮೇಲೆ ಸಿ ತಂದ್ಕೊಂಡು ಹೋಗು ಅಂತಾನೆ. ಆ ಪೇಪರಲ್ಲಿ ಮುದ್ರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು, ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನಾನು ಪಾಳಿ ಬಂತು, ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ, ಕೇಳಬೇಕು ಅಂತ ಹೋದವನಲ್ಲ, ಅವನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವರಿಂದ ಮಾಡೋದು ಕೆಲಸ ಇದು. ನಾನು ಹೋಗಿ ಅವನಿಗೇನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ, ಪುಚೋ ಅಂದ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ ಆಟ್ ದಿ ಟೈಮ್ ಆಫ್ ಕ್ರೂಸಿಫಿಕ್ಷನ್, ಆ್ಯಂಡ್ ಕ್ಯಾನ್ ಐ ಹ್ಯಾವ್ ದಿ ಫೋಟೋಗ್ರಾಫ್ ಆಫ್ ಅವರ್ ಪಟೇಲ್, ವಲ್ಲಭಾಯ್ ಪಟೇಲ್ ವೆನ್ ಹಿ ವಾಸ್ ಯಂಗ್, ಆ್ಯಂಡ್ ಅನದರ್ ಪೋಸ್ ಆಫ್ ಅಬ್ರಹಾಮ್ ಲಿಂಕನ್. ನೋಡಿ, ನಾನು ಕೇಳಿ ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಏಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲ್ರು ಸಣ್ಣವರಿದ್ದ ಹೇಗಿದ್ರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಸ್ ಅಂದರೆ ಕೂತ್ಕೊಂಡಿದ್ದೆ ಕೈ ಇಟ್ಕೊಂಡು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಸ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅವನ ಕೈ ಹಿಂಗೆ ಮಾಡ್ದ, ಲೇಜಾವ್ ಒಂದು ಒಗ್ದ, ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ, ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೆಳ ತನಕನು, ಮೇಲೆ ಅರ್ಧ ವಲ್ಲಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು ಸೂಟ್ ಹಾಕ್ಕೊಂಡದ್ದು ವಕೀಲರಿದ್ದಾಗಿಂದ ಆ ಫೋಟೋ, ಕೆಳಗಡೆ ಅಬ್ರಹಾಮ್ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ, ಅದು ಎಲ್ಲೂ ನೋಡಿಲ್ಲ ಅಬ್ರಹಾಮ್ ಲಿಂಕನ್ ಫೋಟೋ ಅಂತ ನಾನು ಎಲ್ಲೂ. ಆ ಮೂರು ಫೋಟೋ ಒಂದು ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕ್ಕೊಂದು ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ ಏನಿಲ್ಲ, ತಮಾಷೆ ಹೇಳ್ತೀನಿ ಆ ತೊಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟ್ ಆಗಿ ಬಂದು ಚಿತ್ರ ಇದು, ನಾನು ಕೇಳಿದ್ದು ಇದೇ ಮೂರು ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವಾ, ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದೆ, ತೊಗೊಂಡು ಬಂದು ನಾನು ಅಮೇರಿಕಕ್ಕೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ, ಅವ್ರು ಹೇಳಿದ್ರು ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ ಅದು. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರ ಹತ್ರ ವೇಟ್ ಎ ಮಿನಿಟ್ ವೇಟ್ ಎ ಮಿನಿಟ್ ಅಂದರು, ಒಳಗಡೆ ಪುಸ್ತಕ ತೊಗೊಂಬಂದರು ಲೈಫ್ ಆಫ್ಟರ್ ಡೆತ್ ಅಂತ, ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ, ವಿವೇಕಾನಂದರು ಸಮಕಾಲೀನರು 100 years ಹಿಂದೆ, ಅವರು ಅಮೆರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದೆ, ಇದು ಅದು ಒಂದೇ ಚಿತ್ರ, ನನಗಿದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದ್ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನು ಗೊತ್ತಾಗಲ್ಲ.

0: Radio Sarang 107.8 FM.
1: ಯಾನ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ಕೆಪಿಎಸ್ಸಿ ನೇಮಕಾತಿ ಅಕ್ರಮ, ನನ್ನ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಪ್ರಿಯಾಂಕಾ ಖರ್ಗೆ ಸವಾಲು. ಸಮಾಜಘಾತಕ ಶಕ್ತಿಗಳಿಗೆ ಡವಡವ, ರೌಡಿ ನಿಗ್ರಹ ಪಡೆ ಕಾರ್ಯಾರಂಭ. KRIDL ಗುತ್ತಿಗೆದಾರರಿಂದ %7 ಕಮಿಷನ್ ಬೇಡಿಕೆ, ಪುತ್ತೂರು ಶಾಸಕ ಗಂಭೀರ ಆರೋಪ. September 18 ಮಂಗಳೂರಿನಲ್ಲಿ ಸಂಪುಟ ಸಭೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋ ಪ್ರಯಾಣ ದರ ಏರಿಕೆ. ಸುದ್ದಿಯ ವಿವರ: ಕೆಪಿಎಸ್ಸಿ ನೇಮಕಾತಿ ಅಕ್ರಮದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತನ್ನ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸವಾಲು ಹಾಕಿದ್ದಾರೆ. ಅವರು ನಿನ್ನೆ ಬೆಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಯಾವುದೇ ದಾಖಲೆ ಅಥವಾ ಪುರಾವೆಗಳಿಲ್ಲದೆ ತಮ್ಮ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇರುವುದು ಅವರ ಸ್ಥಾನಕ್ಕೆ ತಕ್ಕ ನಡವಳಿಕೆ ಅಲ್ಲ ಎಂದು ಅವರು ಹೇಳಿದ್ದಾರೆ. ಸರ್ಕಾರಿ ಯೋಜನೆಗಳನ್ನು ನಿರ್ವಹಿಸುವ ಗುತ್ತಿಗೆದಾರರಿಂದ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಲಿಮಿಟೆಡ್ KRIDL ಮಂಗಳೂರು ವಿಭಾಗದ ಅಧಿಕಾರಿಗಳು %7 ಕಮಿಷನ್ ನೀಡಲು ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ನೇಪಾಳ ಪ್ರವಾಸಕ್ಕೆ ಹೋಗಿದ 13 ಕನ್ನಡಿಗರ ಸಂಪರ್ಕ ಇನ್ನೂ ಸಿಕ್ಕಿಲ್ಲ. ಪತ್ತೆ ಕಾರ್ಯ ಚುರುಕುಗೊಳಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಎಂದು, ಅಲ್ಲದೆ ರಾಜ್ಯದ ಪ್ರತಿನಿಧಿಗಳನ್ನು ನೇಪಾಳಕ್ಕೆ ಕಳುಹಿಸಲಾಗಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆಯಂತೆ ಇತ್ತೀಚೆಗೆ ನೂತನವಾಗಿ ರಚನೆ ಮಾಡಿರುವ ಪೊಲೀಸ್ ಇಲಾಖೆಯ ರೌಡಿ ನಿಗ್ರಹ ಪಡೆಯು ರಾಜ್ಯಾದ್ಯಂತ ಕಾರ್ಯಾರಂಭ ಮಾಡಿದ್ದು, ಬರೀ 1.5 ತಿಂಗಳಲ್ಲಿಯೇ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ 5,000 ಅಧಿಕ ರೌಡಿ ಶೀಟರ್ಗಳು ಹಾಗೂ ಸಹಚರರ ಮನೆಗಳಲ್ಲಿ ಪರಿಶೀಲನೆ ನಡೆಸಿ ಎಚ್ಚರಿಕೆ ರವಾನಿಸಲಾಗಿದೆ. ಮಂಗಳೂರಿನಲ್ಲಿ September 18 ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಮಂಗಳೂರಿನಲ್ಲಿ September 18 ನಡೆಸಲು ಉದ್ದೇಶಿಸಿರುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಅದರಂತೆ ಕರಾವಳಿ ಜಿಲ್ಲೆಯ ಪ್ರಸ್ತಾವಗಳನ್ನು ಸಿದ್ಧಪಡಿಸಿ ಸಚಿವ ಸಂಪುಟ ಟಿಪ್ಪಣಿಯನ್ನು ಮಂಡಿಸಲು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಎಲ್ಲ ಸರ್ಕಾರಿ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ Dr. Shalini ರಜನೀಶ್ ಅವರು ಸೂಚಿಸಿದ್ದಾರೆ. ಅರ್ಜೆಂಟೀನಾ ಫುಟ್ಬಾಲ್ ತಂಡದ ನಾಯಕ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಇಂಟರ್ ಮಿಯಾಮಿ ಸ್ಟಾರ್ ಮೆಸ್ಸಿ ಅವರು ನಿನ್ನೆ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ನಿವೃತ್ತಿ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋ ಪ್ರಯಾಣ ದರ ಏರಿಕೆಯಾಗಿದ್ದು, ಕನಿಷ್ಠ ದರ ₹40 ನಿಗದಿಗೊಳಿಸಲಾಗಿದೆ. August 7 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ದರ ಏರಿಕೆಗೆ ಆಟೋ ಚಾಲಕರು ಒಕ್ಕೊರಳ ಆಗ್ರಹ ಮಾಡಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಉಡುಪಿ ಸಹಿತ ನೆರೆಯ ಜಿಲ್ಲೆಗಳ ಆಟೋ ದರ ಗಮನಿಸಿಕೊಂಡು ಜಿಲ್ಲಾಧಿಕಾರಿ ದರ್ಶನ್ HV ಅವರು ದರ ಪರಿಷ್ಕರಣೆ ಮಾಡಿದ್ದಾರೆ. ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ ಆಳ ಸಮುದ್ರ ಬೋಟ್ ಕಾರವಾರ ಸಮೀಪ ಮುಳುಗಡೆಗೊಂಡಿರುವ ಘಟನೆ ಆಗಸ್ಟ್ 30 ತಡರಾತ್ರಿ ಸಂಭವಿಸಿದ್ದು, ಅದರಲ್ಲಿದ್ದ 8 ಮೀನುಗಾರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಕಾಪು ತಾಲೂಕು ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಟ್ಟು ಬೀಚಿನಲ್ಲಿ ಕಡಲು ಕೊರೆತ ಮತ್ತಷ್ಟು ತೀವ್ರಗೊಂಡಿದೆ. ತುರ್ತು ತಾತ್ಕಾಲಿಕ ಸುರಕ್ಷಾ ಕಾಮಗಾರಿ ಅಡಿ ಹಾಕಿರುವ ಬೃಹತ್ ಗಾತ್ರದ ಬಂಡೆಗಳು ಸಮುದ್ರ ಪಾಲಾಗ್ತಾ ಇದ್ದು ಕಾಪು ಮಲ್ಪೆ ಸಂಪರ್ಕದ ಮೀನುಗಾರಿಕೆ ರಸ್ತೆ ಅಪಾಯದಲ್ಲಿದೆ. ಕೆಲವು ದಿನಗಳ ಹಿಂದಷ್ಟೇ ತುರ್ತು ತಾತ್ಕಾಲಿಕ ಕಾಮಗಾರಿ ನಡೆದಿದ್ದು ಕಡಲಿನ ಭಾರಿ ಅಲೆಗಳ ಅಬ್ಬರಕ್ಕೆ ರಸ್ತೆ ಸಮುದ್ರ ಪಾಲಾಗುವ ಸ್ಥಿತಿಯಲ್ಲಿದ್ದು ಸಂಪರ್ಕ ಕಡಿತಗೊಳ್ಳುವ ಭೀತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸಾಧಾರಣ ಮಳೆಯಾಗಿದೆ. ಮಂಗಳೂರು, ಮೂಡುಬಿದಿರೆ, ಮುಲ್ಕಿ, ಹಳೆಯಂಗಡಿ, ಕಿನ್ನಿಗುಳಿ, ಉಳ್ಳಾಲ, ತೊಕ್ಕೊಟ್ಟು, ತಲಪಾಡಿ, ಬಂಟ್ವಾಳ, ವಿಟ್ಲ, ಪುತ್ತೂರು, ಸುಳ್ಯ, ಸುಬ್ರಹ್ಮಣ್ಯ, ಬೆಳ್ತಂಗಡಿ ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಬೆಳಗ್ಗೆಯಿಂದ ಮೋಡ ಬಿಸಿಲಿನ ವಾತಾವರಣವಿತ್ತು. ಮಧ್ಯಾಹ್ನ ಬಿಸಿಲಿನ ವಾತಾವರಣ ಕಂಡುಬಂತು. ಮಂಗಳೂರಿನಲ್ಲಿ ನಿನ್ನೆ ಗರಿಷ್ಠ 30.2 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ನಿನ್ನೆ ಸಾಧಾರಣ ಮಳೆಯಾಗಿದೆ. ಹಗಲಿನ ವೇಳೆ ಬಹುತೇಕ ಸಮಯ ಮೋಡ ಹಾಗೂ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಬಡಗ ಎಡಪದವು ಸೀತಂಬೆಟ್ಟು ಪರಿಸರದಲ್ಲಿ ಭೀತಿ ಹುಟ್ಟಿಸಿದ ಚಿರತೆಯಿಂದು ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಬಡಗ ಎಡಪದವಿನ ಸೀತಂಬೆಟ್ಟು ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಚಿರತೆ ಓಡಾಟ ಕಂಡುಬಂದಿದ್ದು ನಾಯಿ ಮತ್ತು ದನಗಳು ನಾಪತ್ತೆಯಾಗಿರುವ ಬಗ್ಗೆ ಅಲ್ಲಿನ ನಿವಾಸಿಗಳು ದೂರನ್ನು ಸಲ್ಲಿಸಿದರು. ಕೇಳುಗರೆ, ರೇಡಿಯೋ ಸಾರಂಗದಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಚಿಂತಕ ಡಾಕ್ಟರ್ ಬಂಜಗಿರೆ ಜಯಪ್ರಕಾಶ್, ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಮಲರ್ ವಿಳಿಕೆ, ಭಾಷಾಂತರಕಾರರಾದ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್, ಡಾಕ್ಟರ್ ನಾಗಣ್ಣ ಸಿ ಹಾಗೂ ಡಾಕ್ಟರ್ ಕೇಶವ ಶರ್ಮಾ ಕೆ ಅವರು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026 ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ಹೇಳಿದ್ದಾರೆ. ಸಂವಿಧಾನದ ಅನುಚ್ಛೇದ 371 ಅಡಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿರುವ ಪ್ರಯುಕ್ತ ಹೊರಡಿಸಲಾದ ಆದೇಶಗಳ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದೆ ಹಾಗೂ ಹವಾಮಾನ ಮುನ್ಸೂಚನೆ ಆಧರಿಸಿ 2026-27 ಸಾಲಿನಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿನ ಉತ್ಪಾದನೆ ಕಡಿಮೆಯಾಗಿ ಮೇವು ಅಭಾವ ಉಂಟಾಗುವ ಸಂಭವವಿರುತ್ತದೆ.

ದಾಮೋದರ ನಿಸರ್ಗ ತುಳು ಪ್ರತಿಷ್ಠಾನ ಕುಡ್ಲ ವತಿಯಿಂದ ಬಿ ದಾಮೋದರ ನಿಸರ್ಗ ಸಂಸ್ಮರಣೆಯ ಅಂಗವಾಗಿ ನೀಡಲಾಗುವ ನಿಸರ್ಗ ಗೌರವ ಪುರಸ್ಕಾರ 2022 ಹಿರಿಯ ವಿದ್ವಾಂಸ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿ ಎ ವಿವೇಕರಯ್ಯವರಿಗೆ ಪ್ರದಾನ ಮಾಡಲಾಯಿತು. ಕಂಕನಾಡಿ ಗರೋಡಿ ಸರ್ವಮಂಗಳ ಹಾಲ್ನಲ್ಲಿ ನಡೆದ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಬಿ ಎ ವಿವೇಕರಯ್ಯವರು ತುಳು ಸಂಘಟನೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿ ಕುಡ್ಲ ತುಳುಕೂಟದ ಅಧ್ಯಕ್ಷರಾಗಿ ಸುದೀರ್ಘ 4.5 ದಶಕಗಳ ಕಾಲ ಅನನ್ಯ ಸೇವೆ ಸಲ್ಲಿಸಿದ ಬಿ ದಾಮೋದರ ನಿಸರ್ಗ ಅವರ ಸೇವೆಯನ್ನು ಅವರು ಸ್ಮರಿಸಿದರು. ಮಾದಕ ವಸ್ತು

0: ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ ಕಾಲೇಜು ನಾಟಕ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೇ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ಸ್ವಾತಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಹಾರದ ಅಲರ್ಜಿ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕುಂಕುಣಿ ಕಾರ್ಯಕ್ರಮ ಓವಿಯೋ ವೇರ್ಸ್. 9:00 ಬ್ಯಾರಿ ಕಾರ್ಯಕ್ರಮ ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮ ನಿರಂಜನ ಶತಮಾನೋತ್ಸವ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಎನ್ ಮೋಹನ್ ಅವರ ಮಾತುಗಳನ್ನು ಕೇಳುವಿರಿ. 10:00 ತಾಳವು ಮಳು ನೇರ ಪ್ರಸಾರ ಕಾರ್ಯಕ್ರಮ ನಾರ್ಬರ್ಟ್ ಮಿರಾಂದ ಇವರ ಜೊತೆ ನಿವೃತ್ತ ಶಿಕ್ಷಕರು ಹಾಗೂ ನಾಟಕ ರಚನೆಕಾರರು. 11:00 ಯಕ್ಷಗಾನ ಮೈಮೇದ ಬಾಳೆ ಸಿರಿಕೃಷ್ಣೆ ಭಾಗ 1. 11:30 ತುಳು ಕಾರ್ಯಕ್ರಮ ಕುಡುಪು ಮುಡಿಪಿನಿ. 12:00 ತುಳು ಹಾಡುಗಳು. 12:30 ಬಾವಲ ಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ಆರೋಗ್ಯ ಸಾರಂಗ್ ಧ್ವನಿ ಮುದ್ರಿತ ಪ್ರಸಾರ. 2:00 ಕುಂಕುಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರು ಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆಯ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಕಲಾ ಸಾರಂಗ್ ಧ್ವನಿ ಮುದ್ರಿತ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ ಮರುಪ್ರಸಾರ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ ವೇದ, ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಫುಡ್ ಅಲರ್ಜಿ, ಕೆಲವೊಂದು ಆಹಾರಗಳಿಗೆ ಅಲರ್ಜೀಸ್ ಆಗ್ತಾ ಇರತ್ತೆ. ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಮೊಟ್ಟ ಮೊದಲಿಗೆ ನಮಗೆ ಯಾವ ಆಹಾರದಿಂದ ಅಲರ್ಜಿ ಉಂಟಾಗ್ತಿದೆ ಅನ್ನೋದನ್ನ ಕಂಡಿಡ್ಕೊಳ್ಬೇಕು. ಅಂಥ ಆಹಾರವನ್ನು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ, ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ವೀಕ್ಷಕರೇ, ಯೂಸ್ ಮಾಡಿರುವಂತಹ ಎಣ್ಣೆ ಆಗಿರ್ಬೋದು, ಮತ್ತೆ ಬಳಸುವಂಥದ್ದು, ಯೂಸ್ ಮಾಡಿರೋ ಎಣ್ಣೆಯನ್ನು ಇಟ್ಕೊಂಡು ಮತ್ತೊಂದು ಆಹಾರಕ್ಕೆ ಬಳಸುವಂಥದ್ದು ಅವಾಯ್ಡ್ ಮಾಡ್ಕೊಳ್ಬೇಕು, ಇದನ್ನ ಮಾಡಬಾರ್ದು. ಅದೇ ರೀತಿ ಜೊತೆಗೆ ಪ್ರಿಸರ್ವ್ಡ್ ಫುಡ್ ಆಗಿರ್ಬೋದು, ಕ್ಯಾನ್ಡ್ ಫುಡ್ ಆಗಿರ್ಬೋದು, ಈ ಥರ ಯೂಸ್ ಮಾಡೋದ್ರಿಂದ ಇನ್ನಷ್ಟು ಅಲರ್ಜಿಯನ್ನು ಉಲ್ಬಣಗೊಳಿಸ್ಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ವೀಕ್ಷಕರೇ, ಆಹಾರದಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅತ್ಯಗತ್ಯ. ಕರಿದಂಥ ಆಹಾರ ಆಗಿರ್ಬೋದು, ಸೀ ಫುಡ್ಸ್ಗಳಾಗಿರ್ಬೋದು, ಬದನೆ, ಮೆಣಸು, ಪ್ರಾನ್ಸ್ ಆಗಿರ್ಬೋದು, ಕ್ರ್ಯಾಬ್ಸ್ ಆಗಿರ್ಬೋದು, ಅದೇ ರೀತಿ ನಾನ್ ವೆಜ್ಗೆ ಕೆಲವೊಬ್ಬರಿಗೆ ಅಲರ್ಜೀಸ್ ಆಗ್ತಾ ಇರತ್ತೆ. ಫುಡ್ ಅಲರ್ಜೀಸ್ ಆದ ತಕ್ಷಣವೇ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ಇಂಡೈಜೇಷನ್ ಪ್ರಾಬ್ಲಮ್, ಡಯೇರಿಯಾ ಆಗುವಂಥದ್ದು, ಹಾಗೆ ಮೈಕೈಯೆಲ್ಲ ತುರ್ಕೆ ಬರ್ತಾ ಇರತ್ತೆ, ಗಂದಲೆ ಆಗ್ತಾ ಇರತ್ತೆ, ಹಾಗೆ ತುಟಿಗಳು ಊದ್ಕೊಂಡ್ಬಿಡುತ್ತೆ. ಇದೆಲ್ಲದೂ ಕೂಡ ಫುಡ್ ಅಲರ್ಜೀಸಿಂದ ಆಗ್ತಾ ಇರತ್ತೆ. ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಮೆಗಾ 6 ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಕಮ್ಮಿ ಮಾಡಿ ಒಮೆಗಾ 3 ಪೋಷಕಾಂಶ ಇರುವಂಥ ಆಹಾರವನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಿಟಮಿನ್ 3 ಜೀವಸತ್ವ ಇರುವಂತಹ ಹಣ್ಣುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಂಬೆ, ಪೇರಲೆ, ನಿಂಬೆಹಣ್ಣಾಗಿರ್ಬೋದು, ಪೇರಲೆ, ಅದೇ ರೀತಿ ಕಿತ್ತಳೆ, ಮೂಸಂಬಿ, ಇವೆಲ್ಲದರಲ್ಲೂ ಕೂಡ ವಿಟಮಿನ್ 3 ಜಾಸ್ತಿ ಪ್ರಮಾಣದಲ್ಲಿ ಸಿಗೋದ್ರಿಂದ ಅಲರ್ಜೀಸ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗುತ್ತೆ. ಫುಡ್ ಅಲರ್ಜೀಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅಂತಂದರೆ, 1 ವೀಕ್ ನೀವು ನೈಸರ್ಗಿಕವಾಗಿ, ಅಂದರೆ 1 ವೀಕ್ ನೀವು ನ್ಯಾಚುರಲ್ ಡಯಟ್ಗೆ ಬರಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಇಂಥ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಹೆಚ್ಚು ಹಣ್ಣು, ತರಕಾರಿ, ನಟ್ಸ್, ಸೀಡ್ಸ್, ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ, ಮೊಳಕೆ ಕಾಳುಗಳನ್ನ ತಗೊಳ್ಳುವಂಥದ್ದು, ಅದೇ ರೀತಿ ಬಾಯ್ಲ್ಡ್ ವೆಜಿಟೇಬಲ್, ರಾ ವೆಜಿಟೇಬಲ್ಸ್ ಆಗಿರ್ಬೋದು, ಜ್ಯೂಸಸ್ಗಳನ್ನ, ಈ ಥರ 1 ವೀಕ್ ನೈಸರ್ಗಿಕ ನಿರ್ಮಿತ ಆಹಾರಗಳನ್ನ, ಪ್ರಕೃತಿದತ್ತ ಆಹಾರಗಳನ್ನ ತಗೊಳ್ಳೋದ್ರಿಂದ ಖಂಡಿತ ಇಂಥ ಫುಡ್ ಅಲರ್ಜೀಸ್ಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಹಾಗೆ ಅದೇ ರೀತಿ ವೀಕ್ಷಕರೇ, ಇದಕ್ಕೆ ಮನೆಮದ್ದು ತಿಳಿಸ್ಕೊಡೋದಾದರೆ, ಮನೆಮದ್ದು ಏನು ಅಂತ ನೋಡೋದಾದರೆ, ತುಳಸಿ ಎಲೆಯೊಂದಿಗೆ ವಿಳೆದೆಲೆ, ಹಾಗೆ ಸ್ವಲ್ಪ ನಿಂಬೆಹಣ್ಣು, ಅರಿಶಿನ, ಇದಿಷ್ಟನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ 1 ಬಾರಿ, ಹಾಗೆ ಸಂಜೆ 1 ಬಾರಿ ಕುಡಿಯೋದ್ರಿಂದ ಖಂಡಿತ ಈ ಮೈಕೈ ಕೆರೆತ ಬರ್ತಾ ಇದೆ ಅನ್ನೋಂಥವ್ರಿಗೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅನ್ನೋಂಥವ್ರಿಗೆ ಇದು ಖಂಡಿತ ಸಹಾಯ ಆಗುತ್ತೆ. ಅದೇ ರೀತಿ ಕರಿಬೇವು, ಕರಿ ಲೀವ್ಸ್ ಅಂತ ಹೇಳ್ತೇವೆ, ಕರಿಬೇವಿಗೆ ಸ್ವಲ್ಪ ಹಾಗಲಕಾಯಿ ಬೀಜ ತಗೊಳ್ಬೇಕಾಗತ್ತೆ. ಕರಿಬೇವಿಗೆ ಹಾಗಲಕಾಯಿ ಬೀಜ, ಹಾಗೆ ಅರಿಶಿನವನ್ನು ಹಾಕಿ ಕಷಾಯವನ್ನು ಶೋಧಿಸ್ಕೊಂಡು, ಆ ಕಷಾಯ ರೆಡಿ ಮಾಡಿಕೊಂಡು ಶೋಧಿಸ್ಕೊಂಡು, ಪ್ರತಿನಿತ್ಯ 2 ಗ್ಲಾಸ್ ನೀರನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೇ ಆದರೆ, 1 ಗ್ಲಾಸ್ನಷ್ಟು ನೀವು ಬಾಯ್ಲ್ ಮಾಡಿ ಆ ನೀರನ್ನು ಹಾಗಲಕಾಯಿ ಹಾಗೂ ಕರಿಬೇವು, ಅರಿಶಿನ, ಇದನ್ನು ನೀವು ಪ್ರತಿನಿತ್ಯ ನೀವು ಬೆಳಗ್ಗೆ 1 ಬಾರಿ ಸಂಜೆ 1 ಬಾರಿ ತಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ಈ ಥರ ಆಹಾರಗಳನ್ನ ತಗೊಂಡಾಗ ಸಡನ್ ಆಗಿ ನಿಮಗೆ ಚೇಂಜಸ್ ಬಾಡಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋದಾದರೆ, ಕಹಿ ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆಯನ್ನು ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತಗೊಂಡು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು. ಹಾಗೆ ಮಲಗುವ ಮುನ್ನ ಕಾಡು ಜೀರಿಗೆ, ಕಹಿ ಜೀರಿಗೆ ಅಂತ ಹೇಳ್ತೇವಲ್ಲ, ಅದನ್ನ ತಿಂದುಬಿಟ್ಟು ಮಜ್ಜಿಗೆಯನ್ನು ಕುಡಿಯುವಂಥದ್ದು. ಈ ಥರ ನೀವು 1 ವೀಕ್ ಮಾಡಿದ್ದೇ ಆದರೆ ಈ ಥರ ಫುಡ್ ಅಲರ್ಜೀಸಿಂದ ಆಗುವಂತಹ ಕಾಣಿಸುವಂತಹ ಸಿಂಪ್ಟಮ್ಸ್ಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ, ಅಲರ್ಜೀಸ್ ಹೀಗೆ ಫುಡ್ ಅಲರ್ಜೀಸ್ ಆಗ್ತಾ ಇದೆ, ಆ ಥರ ಟೈಮಲ್ಲಿ ನಾವು ಮನೆಯಲ್ಲಿ ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಇದರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು. ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ, ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರಲ್ಲ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ.

ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು. ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡಾ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಬಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ, ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರಲ್ಲ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವೂ ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ.
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ

0: காலில் செயின், கால் சரப்பள்ளி குனிப்பு பாடகா, பின்ன காதுறது அகாலத்து வாழை,
1: பின்ன கை கெழுற வலை, சடங்க வலை, முழுகி சடக்கி நடுக்கு நூல் அறையானா குட்டை கிடைக்கு அட்டை கிடைக்கல பண்டு.
2: ஒன்றே எரடே ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ.
3: ಮೊತ್ತು ಕೋತೋ ಪೆನ್ನಗಿಂಡೆ ಕಲ್ಬು ನೊರಜೋ ಮೈಲಾಂಜಿ.
2: ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
4: ಬಾರಿ ಜಲಸಲು ಜಾಮಣ ಬ್ಯಾಂಡ್ ತಂಬುರಿ ನಿಂಗಲೋ ವಾದ್ಯ ಯಾವ್ದಾರು ಮಂಗಿಲ ಲೈಟ್ ಗ್ಯಾಸ್ ಲೈಟ್ ಬೆಚ್ಚಿದ್ರು ಯಾವ್ದಾರು ಮಂಗಿಲ ಪಾಟೂ ಕಲಿಯು ಎಲ್ಲ ಆಯ್ತು.
5: ಅತ್ತರ ಸೆಂಡ ಪೂನಿಟ್ಟು ಬಂಡ ಮುತ್ತೂರು ಮಾಲೆ ಪೀಡಿಂಚೊಂಟು ಬಂಡ.
6: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂತ ಹಾಡುಗಳು ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ ಅಂತ ಹೇಳ್ತಾರೆ.
7: ಕೋಟ್ ಪ್ಯಾಂಟಲ್ ಪುದಿಯ ಪುಲಹಮದು ಬಂದಿಡೋ ಬಂದಾನು ಬಂದಿರೋ ಮಾಲೆ ಕೈ ನಿಂತು ಮರುಹಬ ಜೋರು ಕೇಟಂತು.
2: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
1: ಅದು ಪೂಜೆ ಬಂದಪ್ಪ ಬಾಯಿದೆ ಬಾಲಪ್ಪ ಸಂಗ್ರೋಲೆ ಇದೆಲ್ಲ ಚುಮ್ಮಪ್ಪ ಪೂವಪ್ಪ ಎಲ್ಲ.
2: ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
4: ತಾಲ ಒಂಬತ್ತು ಕೂಡ ಬೆಳಿಯೋರು ಸುಪ್ರಿಟ್ಟು ಅದು ನಡುವುಕೋರು ಇದಕ್ಕೆ ಒಂದು ನಡೆಸಲಿ ಬೆಚ್ಚಿಟ್ಟು ನೂರೋಡಿ ಐಕಿ ಬೆಳಿಯೋರು ತಗರಲಿ ನೀಚೋರು ಅದು ಇದಲ್ಲ ಅಪ್ಪ ನೆಯ್ಯಪ್ಪ ಎನಡಪ್ಪ ಪಾಲಪ್ಪ ಪಿನ್ನೆ ನಿಂಗಲು ಸಾಂಕುರೋಳಿ ಎಣ್ಣೆಪತ್ರಿ ಗುಲಿಯಪ್ಪ ಎಲ್ಲರೂ ಸಾಧಾರಣ ಪೋಲ್ ತೋಲ ಅಪ್ಪಲ್ಲ ಬೆಚ್ಚಿಟ್ಟಲ್ಲಿ ಎಲ್ಲ ಬೆಚ್ಚಿಟ್ಟಲ್ಲಿ ತಿಂದರು.
2: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನಕೂಟ ನಡೆಸುವುದೇ ತಾಲ.
4: ಹಣ ತಿಂದದ್ದು ತಿನ್ನಿಟ್ಟಾಯಿತು ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು ಭಾರಿ ಸೊಂದಲ್ಲ ಆಯ್ತು ಬರ್ಮತ್ತು ಇನ್ನು ಅವತ್ತು ಎಡದಲ್ಲಿ ನೆಂದ್ರಲ್ಲ ಉಂಡು ಚುಂಬ ಗಲಾಸ ಲೋಟಮ ಎಂದ್ರು ಅಂದರೆ ಪೂರ ಕಟ್ಟ ಕಟ್ಟ ಮಾರೋಗು.
2: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತಹ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ.
0: ಕಲ್ಲಾರೆ ಅಗ, ಚಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆ ಎತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಝೀನತ್ ಬಖ್ಶ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತಹ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ ಸುಲಿಕಲ್ಲ ಮುರವೆ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ ಒಂದು ತುಳುನಾಡ ಸಂಸ್ಕೃತಿಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ ಯಾವುದೇ ಒಂದು ಜನಾಂಗ ಯಾವ ಸಂಸ್ಕೃತಿಯ ನಡುವೆ ಬದುಕ್ತದೋ ಆ ಸಂಸ್ಕೃತಿಯಿಂದ ಪ್ರಭಾವಿತವಾಗ್ತದೆ. ಈಗ ಕೊಡವದಲ್ಲಿ ಇರುವಂತಹ ಬ್ಯಾರಿಗಳು ಕೊಡವ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ತುಳು ಸಂಸ್ಕೃತಿಯ ಒಳಗಿರುವವರು ತುಳು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಸಂಸ್ಕೃತಿಯಿಂದಲೋ ಅಥವಾ ಕನ್ನಡ ಸಂಸ್ಕೃತಿಯಿಂದಲೋ ಪ್ರಭಾವಿತರಾಗ್ತಾರೆ. ಈ ಪ್ರಭಾವಗಳು ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಭವಿಸುತ್ತಲೇ ಇರ್ತವೆ.
0: ಕನ್ನಡ ಕರಾವಳಿಯ ಸೌಹಾರ್ದತೆಗೆ ಬ್ಯಾರಿಗಳ ಕೊಡುಗೆ ದೊಡ್ಡದು.
2: ಬಪ್ಪ ಬ್ಯಾರಿಯವರು ಒಂದು ಪ್ರಸಿದ್ಧವಾದ ನಮ್ಮ ಬಪ್ಪನಾಡು ಟೆಂಪಲ್ ನಿರ್ಮಿಸಿ ಹಿಂದೂ ಮುಸಲ್ಮಾನರಿಗೆ ಐಕ್ಯತೆಯಲ್ಲಿ ಒಂದು 500 ವರ್ಷಗಳ ಹಿಂದಿನಿಂದಲೇ ನಾವು ಬಹಳ ಸೌಹಾರ್ದತೆಯಿಂದ ಇದ್ದೇವೆ ಎಂಬುದಕ್ಕೆ ಇದೊಂದು ಪ್ರೂಫಾಗಿದೆ.
0: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
3: ಕುತುಬ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದು ದಕ್ಷಿಣ ಭಾರತದ ಅಜ್ಮೀರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
0: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
4: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
0: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
5: ಅವರು ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂತ ಒಂದು ಗುಣ.
6: ಅಲ್ಲ ಗುತ್ತಚ್ಚ, ಇದ್ರ ನಲ್ಲ ವಿಷಯ ಈ ಆಜಾರ ಉತ್ತಗ ಬಂದ ಉಲ್ಲಗ ನಿಂಕೋರ್ ಪರ್ಮಿಷನ್ ಬೇನ
7: ತುಂ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬ್ಯಾರಿಕ್ರಿಂದ
8: ಅವನ ಬ್ಯಾರಿಕರು ನಂಡ ಕೇಳಿ ಕಾಸಿಲ್ಲ ಅವನಿಗೆ ಗೊತ್ತುಂಡು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನ, ಜನಪದ ಆಚರಣೆಗಳನ್ನ ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು. ಅಂತ ಒಳ್ಳೆಯ ಕೆಲಸವನ್ನ ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಜಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟುಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100 to 50 ಹೆಣ್ಣುಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಫಸ್ಟ್ ಕ್ಲಾಸ್ ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಶನ್ ಹೋಗ್ತಾ ಇದೆ, SSLC ಅದನ್ನ ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಬಿ ಫಾರ್ಮಾ ಈಗ ಮಾಡ್ತಾ ಇದ್ದಾರೆ.
6: ವೆರಿ ರಿಮೋಟ್ ಏರಿಯಾ, ದೇರ್ ಇಸ್ ನೋ ಪ್ರಾಪರ್ ಬಸ್ ಸರ್ವಿಸ್, ಬಟ್ ಇನ್ ದಿಸ್ ಸ್ಮಾಲ್ ಏರಿಯಾ ಪೀಪಲ್ ಯೂಸ್ ಟು ಗೋ ಟು ಕಾಲೇಜ್ ಎಜುಕೇಶನ್, ದೇ ಶುಡ್ ಗೋ ಟು ಮ್ಯಾಂಗ್ಳೂರ್ ಸಿಟಿ. ಇನ್ ದಟ್ ಸಿಚುವೇಶನ್ ಅಂಡಿಮಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್.
0: ಬಿಎ ಮೊಯ್ದಿನ್ ಅವರ ನೇತೃತ್ವದಲ್ಲಿ ಆರಂಭವಾದ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಮೀಫ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕ್ರಿಯಾಶೀಲವಾಗಿದೆ. ಪ್ರಯದಲ್ಲಿ ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಇವತ್ತು 100 ಶಿಕ್ಷಣ ಸಂಸ್ಥೆಗಳು ತಲೆಯೆತ್ತಿ ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂಥ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳು, ಎಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನ್ ಅನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆಯನ್ನು ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯಾದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
8: ಬ್ಯಾರಿ ಜೀವನ ಶೈಲಿ ಮತ್ತು ಪರಂಪರೆಯ ಅನುಸರಣೆ, ಹಾಗೆ ಅವುಗಳ ಪುನರುಜ್ಜೀವನಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಬ್ಯಾರಿ ಗಾದೆ, ಎದುರು ಮಸಾಲೆ, ಜನಪದ ಕಥೆಗಳು, ಬ್ಯಾರಿ ಸಂಸ್ಕೃತಿಯ ಮತ್ತು ಇತಿಹಾಸದ ದಾಖಲೀಕರಣ ಇವುಗಳನ್ನು ಕೈಗೆತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಬ್ಯಾರಿ ಅಧ್ಯಯನಕ್ಕಾಗಿ ಪ್ರೇರೇಪಿಸಲಿಕ್ಕಾಗಿ ಬ್ಯಾರಿ ಫೆಲೋಶಿಪ್, 20 ವರ್ಷಕ್ಕೂ ಮೇಲ್ಪಟ್ಟ ಬ್ಯಾರಿ ಹಿರಿಯರನ್ನು ರಾಜ್ಯಾದ್ಯಂತ ಅವರನ್ನು ಸಂದರ್ಶಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
9: ಸುಮಾರು 16 ಮಿಕ್ಕಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾರ ನೆಲೆಯಲ್ಲಿ ನಡೆದಿದೆ.
8: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪುಡಚಿತ ಹಸದು ಮನಸ್ಸಿಲು, ನಿಂಗಲೋ ಎಲ್ಲ ಮುತ್ತೊಂಡೆ ನಡುಲು ಎಂದು ಫಲಕಾಯಿಂದ ನಕ್ಕುಗೊಂತಿಲ್ಲ, ನಕ್ಕು ಬರೋ ಆಸ್ತಿ ನಕ್ಕು ಬರೋ ಮಾತ್ರ
2: ಅಪ್ಪು ಹಾರ್ಲದು.
3: ಆ ಉಂಡೆ ಪೇರು ಭೋಜಚಂತ್ ಪಕ್ಕ 420
1: ಇಬ್ಬರು ಕಲಿಕೊಂಬೋ ಅಧಿಕಾರದೋ ಮದತಿಲು, ಕಲ್ಬು ರಹ್ಮುರೋ ಕಲ್ಬುಗು ಎಡಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ತು ಕರಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತು. ಅದು ಘೋರ ಪ್ರಯೋಗಮೇ.

0: ताळो उमाळो शीद प्रसार येस सप्टेंबर 1 तारखेर सकाळी दावरार आमचे संगे हजर असा निवृत्त शिक्षक आणि नाटक रचपी मानेस्त नॉर्बर्ट मिरांदा कुलशेखर ताचे संगे उलंग फोन करा 6364204949 संख्या ऐकूंक विसरू नका ताळो उमाळो शीद प्रसार सप्टेंबर 1 तारखेर रेडिओ सारंग 107.8 एफएम आर ही रंगरंगाळचिनी.
1: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಪತ್ರಕರ್ತರಾದ ಜಿಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಒಂದು, ನಾನು ಮಂಗಳೂರಿಗೆ ಬಂದಾಗ 1900 ಅಂದಾಗೆ ನನಗೆ, ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಸೊ ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ, ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಸೊ ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೇ ಇರ್ತೀನಿ. 1992 ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ, ಸೊ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಸಿಕ್ಕು ಅವ್ರಿಗೇನಂತಂದರೆ, ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಣಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲಿಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂಥೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು, ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮಾಕ್ರಸಿಯೊಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟು ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ 4 ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ 4 ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂಥೇಳಿ ಮೊದಲೇ ನಮಗೆ, ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ, ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ, ನಿರಂಜನ ಮತ್ತು ಕೈಯೂರು, ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂಥೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು, ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲೇ ಜೈಲಿಗೆ. ನಾನು ಜೈಲಿಗೆ ಹೋಗಿ, ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಅದು ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕೈಯೂರಿನ ಆ ವಿಪ್ಲವ ಏನಾಯ್ತಲ್ಲ, ಆಗಲೇ ಹೇಳ್ತಾ ದಂಗೆ ಸೊ ಕಯ್ಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕಯ್ಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ ನೋಡಿ. ಯಾವತ್ತೂ ಅಷ್ಟೇ, ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ, ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪುಸ್ತಕಗಳಲ್ಲಿ ಎಲ್ಲದನ್ನೂ ಕೂಡ ಯಾರು ಜನರು ಎದ್ದು ನಿಂತರೋ ಅದೆಲ್ಲವೂ ಕೂಡ ಬರೀ ದಂಗೆ ಆಗಿ ಮುಕ್ತಾಯ ಆಗುತ್ತೆ, ಆದರೆ ಉಳಿದಿದ್ದೆಲ್ಲ ಹೋರಾಟ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಕಯ್ಯೂರಿಗೆ ಮುಂಚೆ ಅಲ್ಲಿ ಮಾಪಿಳ್ಳೆ ದಂಗೆ ಅಂತಾಗುತ್ತೆ. ಸೊ ಮಾಪಿಳ್ಳೆನೂ ಕೂಡ ದಂಗೆ ಅಂತಲೇ ಕರೆಯಲ್ಪಡುತ್ತೆ. ಕಯ್ಯೂರನ್ನು ದಂಗೆ ಅಂತ ಕರೀತಾರೆ, ಆದರೆ ನೆನಪಿರಲಿ, ಸೊ ಕಯ್ಯೂರಿನಲ್ಲಿ ಆದಂತಹ ರೈತ ಚಳವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡದ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕಯ್ಯೂರು ಹೋರಾಟ. ಯಾಕೆ ಅಂತಂದರೆ ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು, ಮತ್ತು ಅಷ್ಟೇ ಅಲ್ಲ ಅವರನ್ನು ಸಪ್ರೆಸ್ ಮಾಡಿದ್ದವರು. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕಯ್ಯೂರು ಮೊದಲ ಬಾರಿಗೆ ದೊಡ್ಡ ಸುದ್ದಿ ಆಗ್ತದೆ. ಅಷ್ಟೇ ಅಲ್ಲ ಅಲ್ಲಿ ನ್ಯಾಯಾಲಯ ಒಂದು ಪ್ರೈವಿ ಕೌನ್ಸಿಲ್ ಅಂತೇಳಿ ನೇಮಿಸ್ತಾರೆ. ಆ ಪ್ರೈವಿ ಕೌನ್ಸಿಲ್ ಇಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ವಿಮರ್ಶೆ ಮಾಡಿ ಅಲ್ಲಿ ಮತ್ತೆ ತೀರ್ಪನ್ನು ಕೊಡುವ ರೀತಿಯಲ್ಲಿ ಒಂದು ಜಾಗತಿಕ ಒತ್ತಡ ಬರುತ್ತೆ ಕಯ್ಯೂರು. ಹಾಗಾಗಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕಯ್ಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕಯ್ಯೂರಿನಲ್ಲಿ ಯಾರ್ಯಾರನ್ನು ಸುಮಾರು 60 ಜನ ರೈತರನ್ನು ಅರೆಸ್ಟ್ ಮಾಡ್ತಾರೆ, ಆ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ, ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತುಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಯ್ಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದ್ರು, ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವಾ ಸರ್? ಕುಲ್ಕುಂದ ಅಂತ ಇತ್ತು, ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಳ್ಕುಂದ ಆಯಿತು. ಕುಳ್ಕುಂದ ಆಗಿ ಸೊ ಆ ಸಮಯದಲ್ಲಿ ಸೊ ನಿರಂಜನರು ನೀಲೇಶ್ವರಕ್ಕೆ, ಅಂದರೆ ಅವರು ಇಲ್ಲಿ ಕಾಪುವಿನಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆನಂತರದಲ್ಲಿ ಸುಳ್ಯದಲ್ಲಿ ಮುಂದುವರಿಸ್ತಾರೆ. ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸೊ ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಡತನ ಇರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ಸಿಗೆ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದಿದ್ದು ಅಂತ. ಅಲ್ಲಿ ಹೋದಾಗ ಅವರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ, ಅಷ್ಟೇ ಅಲ್ಲ ಹೊಗೆ ಆಕಾಶಕ್ಕೆ ಚಿಮ್ತಾ ಇತ್ತು, ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು, ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು 7ನೇ ತರಗತಿಯಲ್ಲಿದ್ದಾಗ 14 ಕತೆಗಳನ್ನು ಬರೆದಿರ್ತಾರೆ 7ನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ ಸೊ ಅಂತಹ ನಿರಂಜನರು ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂಥೇಳಿ ನಾನು ಪತ್ರಕರ್ತ ಆಗಿಬಿಡಬೇಕು ಅಂಥೇಳಿ ಅವರು ಮಂಗಳೂರಿಗೆ ಹೊರಡ್ತಾರೆ. ಮಂಗಳೂರಿಗೆ ಹೊರಟು ಇಲ್ಲಿ ರಾಷ್ಟ್ರಬಂಧು ಅನ್ನುವ ಪತ್ರಿಕೆ ಇರ್ತದೆ, ಆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಪತ್ರಕರ್ತರಾಗಿ ಸೇರಿಕೊಳ್ಳುತ್ತಾರೆ. ಅವಾಗ ಒಂದು ಮಾತನ್ನು ಬರೀತಾರೆ, ಎಷ್ಟು ಅದು ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಾನು ನೀಲೇಶ್ವರದಿಂದ ಮಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ನನ್ನ ಇಡೀ ಮನೆಯ ಸಾಮಾನುಗಳನ್ನು ಗಂಟು ಕಟ್ಟಿಕೊಂಡೆ, ಆದರೆ ನಾನು ನನ್ನ ಪದವಿಯ ಪ್ರಮಾಣ ಪತ್ರವನ್ನು ಯಾವ ಕಾರಣಕ್ಕೂ ತೆಕ್ಕೊಳ್ಳಲಿಲ್ಲ, ಆದರೆ ನನ್ನ ಗಂಟಿನಲ್ಲಿ ಕೈಯೂರಿನ ಕಿಡಿಯನ್ನು ಕಟ್ಟಿಕೊಳ್ಳೋದನ್ನು ಯಾವತ್ತೂ ಮರೀಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತೂ ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ, ಅದಾದ ಮೇಲೆ ಅವರು ಬರೀತಾರೆ. 22 ವರ್ಷದ ನಂತರ ಅವರ ಮೇಷ್ಟ್ರು ಮತ್ತು ಅವರು ಪಕ್ಕಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟ್ರಿಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತೊಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕೈಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕೈಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ಇಡೀ ಕೈಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಅವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಅವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು. ಮತ್ತು ಆ ರೀತಿ ಅತ್ಯಂತ ಪ್ರಮುಖರು ಕೈಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕೈಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕೈಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದ್ಸಲ ಒಂದು ಬಿಡಿ ಕಾರ್ಖಾನೆಗೆ ಹೋದೆ. ಸೊ ಬಿಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೊಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳೋದೆ ಬಿಡೋದಿಲ್ಲ ಅಂಥೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ ಅದು ಸರಿ, ಇವರೆಲ್ಲ ಬೀಡಿ ಕಟ್ಟಿದ್ರು, ಇವರಿಗೆ ಬೀಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದ್ರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು 10-10 ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ, ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ, ಅಷ್ಟೂ ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ, ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ, ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ, ನನಗೆ ಯಾವತ್ತೂ ಕೂಡ ಕೈಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕೈಯೂರನ್ನು ಕಾಡ್ತಾ ಇದ್ದಿದ್ದ ಆ ಕೈಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕೈಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ, ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ ಅದನ್ನು ನಾನು ಆ ಕಾಲು ಅಲ್ಲಿಟ್ಟಾಗ ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂತೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ, ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ, ಅದು ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ

0: ವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು ನಾನು ಕನ್ನಡಕ್ಕೆ ಕೊನೆಯ ಹೀರೋಗಳು ಅನ್ನುವ ಹೆಸರಲ್ಲಿ ಅನುವಾದ ಮಾಡಿದ್ದೇನೆ. ಸೊ ಆ ಕೊನೆಯ ಹೀರೋಗಳು ಏನು ಅಂತಂದರೆ, ಸಾಯಿನಾಥ್ ಅವರು ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾವಿರಾರು ನದಿಗಳು ಸೇರಿಕೊಂಡು ಬಂತು ಅಂತ. ಮತ್ತು ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅಂತ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡಿನಲ್ಲಿ ಬರ್ತದಲ್ಲ, ತೇಟ್ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದು ಒಬ್ಬರ ಹೋರಾಟ ಆಗಿರಲಿಲ್ಲ, ಪ್ರಮುಖರ ಹೋರಾಟ ಆಗಿರಲಿಲ್ಲ, ಈ ರೀತಿ ಅನಾಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಮುನ್ನಡೆಸಿದ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದಿದ್ದು. ಆ ಅನಾಮಿಕರ ದಾಖಲೆಗಳನ್ನು ಸೊ ಆ ಕೊನೆಯ ಹೀರೋಗಳಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನಾಮಿಕ ಹೋರಾಟಗಳಲ್ಲಿ ಪ್ರಮುಖವಾದ ನೆಲೆಯಲ್ಲಿ ನಿಲ್ಲೋದು ಈ ಕಯ್ಯೂರು ಹೋರಾಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಛಲದ ಜೊತೆಗೆ ಬಲದ ಪಾಠವನ್ನು ಕಲಿಸ್ತು. ಇದೇ ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಬರೀತಾ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕೊರಗು ಇತ್ತು, ಏನಂದರೆ ನಾವು ಛಲ ಕಲಿಸಿದ್ವಿ ಆದರೆ ಬಲದ ಪಾಠನೂ ಕಲಿಸಬೇಕಾಗಿತ್ತು ಅಂತೇಳಿ. ಸೊ ಆದರೆ ಕಯ್ಯೂರು ಆ ಛಲವನ್ನು ಮತ್ತು ಬಲವನ್ನು ಎರಡನ್ನೂ ಕಟ್ಟಿಕೊಟ್ಟಂಥ ಒಂದು ಕತೆ ಆಗಿತ್ತು, ಘಟನೆ ಆಗಿತ್ತು ಅಂತ. ಸೊ ನನಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಪುಸ್ತಕ ಏನಂತಂದರೆ ಇಡೀ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರೋದು, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ಅದೊಂದು ಸರಣಿ ಇದೆ. ಏನಂತಂದರೆ ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂತೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂತೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕಯ್ಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡೋವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರೂ ಅನ್ನುವ ಕಾರಣಕ್ಕೇ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ ನಾನು ಕಂಪ್ಲೀಟ್ ಸೊ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿ ಆಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುದ್ಮುಲ್ ರಂಗರಾವ್ ಅವರಾಗಲಿ, ಸೊ ಎಲ್ಲರೂ ಕೂಡ ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಸೊ ಈಗ ಗಾಂಧಿ ಬಂದಾಗ ಆಗೋ ಬದಲಾವಣೆ ಒಂದು ರೀತಿ, ಆದರೆ ಗಾಂಧಿ ಬರ್ತಾರಂತೆ ಅನ್ನುವ ಒಂದು ಕಾರಣಕ್ಕೇ ಇಡೀ ಭಾರತಕ್ಕೆ ಭಾರತವೇ ಬದಲಾಗೋಗ್ಬಿಡೋದಿದೆಯಲ್ಲ, ಅದು ಕೂಡ ತುಂಬ ಭಿನ್ನವಾದ ನೆಲೆಯಲ್ಲಿ ಆ ಕಾದಂಬರಿ ಕಟ್ಕೊಡುತ್ತೆ. ನಮ್ಮ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು, ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ, ಅವರು ಬಂದ ಕಾರಣಕ್ಕೆ ಗಾಂಧಿ ಆಗಿಬಿಟ್ಟೆ. ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು, ನಾನು ಶಿಕ್ಷಣ ಪಡಿಬೇಕಾ ಹೋರಾಟವನ್ನು ಮಾಡಬೇಕಾ ಅಂಥೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆ ಜೊತೆಗೆ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ, ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನಂತಂದರೆ ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕಯ್ಯೂರಿಗೆ ಹೋದಂಥ ಸಂದರ್ಭ, ಕಯ್ಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯಿಯವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲಿಗೇರಿಸ್ತಾರೆ. ಸೊ ಈ ರೀತಿಯ ಕಥೆಗಳೆಲ್ಲ ಇದೆಯಲ್ಲ. ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ, ಆನೆಯನ್ನು ಮಣಿಸಿದ ಮಿಡತೆಗಳು ಅಂಥೇಳಿ. ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು, ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ, ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ, ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕಯ್ಯೂರು ಇಷ್ಟ ಆಯಿತು ಅಂತ ಅನ್ನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನಂದರೆ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ, ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕಯ್ಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗೆ ಇಷ್ಟ ಆಗಿದೆಯೇನೋ, ಯಾಕೆಂದರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಆ ನಂತರದ ಹೋರಾಟದಲ್ಲಿದ್ವಿ, ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟೇನೋ ಅನ್ನಬೇಕಾದರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕಯ್ಯೂರಿಗೆ ಹೋಗೋಣ, ಚಿರಸ್ಮರಣೆಯನ್ನು ಓದೋಣ, ಕಯ್ಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ, ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ, ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ ಏನಂತಂದರೆ, ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ. ಇಲ್ಲ, ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬೊಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವರು ಫಸ್ಟ್ ಮಾಡಿದ್ದು ಕೊಂಡುಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ 3 ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು, ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು ಸೊ ಇಲ್ಲಿಂದ ಅವರು ಟ್ರೈನನ್ನು ಹತ್ತಿ ಅಲ್ಲಿಗೆ ಹೋಗಿ ಚರ್ವತ್ತೂರಿಗೆ, ಅಲ್ಲಿಂದ ಕಯ್ಯೂರಿಗೆ ಹೋಗಿ ಆ ಕಯ್ಯೂರಲ್ಲಿ ಕೂಡ ಏನಾಗುತ್ತೆ ಅಂತಂದರೆ, ಸೊ ಇಡೀ ಒಂದು ಆ ವೀರ ಸ್ತೂಪ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಆ ನಾಲ್ಕು ಜನ ಏನು ಗಲ್ಲಿಗೇರಿರ್ತಾರೆ. ಸೊ ಆ ಗಲ್ಲಿಗೇರಿದವರಿಗೆ ಘೋಷಣೆಯನ್ನು ಮೊಳಗಿಸ್ತಾರೆ ಏನಂತಂದರೆ, ಅಂದಿನ ನಿಮ್ಮಯ ರಕ್ತ ಇಂದಿನ ನಮ್ಮಯ ರಕ್ತ ಅಂತೇಳಿ. ಅಂದರೆ ಇವತ್ತಿನ ಜನ್ರೇಷನ್ ಕೂಡ, ಸೊ ಅದಕ್ಕೆ ಸೇಮ್ ಸಫರಿಂಗ್ ಇದೆ, ಸೇಮ್ ಕನಸುಗಳಿದೆ, ಸೇಮ್ ರೀಡಿಂಗ್ ಇದೆ. ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋವರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿಯೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಒಂದು ಚಿರಸ್ಮರಣೆ ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಕಯ್ಯೂರು ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಸೊ ಅಂತಹದೇ ರೀತಿಯಲ್ಲಿ ಅದರ ಪ್ರವಾಹ ಇನ್ನೂ ಕೂಡ ಈ ಶಾಲ್ಮಲೆ ಅಂತ ಹೇಳ್ತೀವಲ್ಲ, ಸೊ ಅದು ಇದೆ ಆದರೆ ಇಲ್ಲ ಗೊತ್ತಿಲ್ಲ. ಸೊ ಹಾಗೆ ಅದು ಸದ್ದಿಲ್ಲದೆ ಅದು ಒಂದು ರೀತಿ ಜುಳುಜುಳು ಅರಿತಾ ಇದೆ ಅನ್ನೋ ರೀತಿಯಲ್ಲಿ, ಆ ಶಾಲ್ಮಲೆಯ ರೀತಿಯಲ್ಲಿ ಈ ಚಿರಸ್ಮರಣೆ ಮತ್ತು ನಿರಂಜನರ ಪ್ರಭಾವ ಅದು ಯಾವತ್ತಿಗೂ ಅರಿತನೇ ಇದೆ ಅಂತ ಅನ್ನಿಸ್ತು.
1: ತಾಳು ಉಮಾಳು ಶ್ರೀಧರ್ ಪ್ರಸಾದ್ ಎಸ್ ಸೆಪ್ಟೆಂಬರ್ ಏಕ್ ತರ್ಕೇರ್ ಸಕಾಳಿಂದ ಓರಾರ್ ಅಂಚೆ ಸಂಗಿ ಹಜರಸ ನಿವೃತ್ ಶಿಕ್ಷಕ ಅನಿ ನಟ ಕ್ರಿಸ್ಪಿ ಮನೆಸ್ತ್ ನಾರ್ಬರ್ಟ್ ಮಿರಾಂದ ಕುಲ್ಶೇಖರ್ ತಜೆ ಸಂಗಿ ಉಲೋಂಗ್ ಫೋನ್ ಕರ 6364204949 ಸಂಖ್ಯಾ ಐಕೊಂಗ್ ವಿಸರಣ ಕತ್ ತಾಳೋ ಉಮಾಳು ಶ್ರೀಧರ್ ಪ್ರಸಾದ್ ಸೆಪ್ಟೆಂಬರ್ ಏಕ್ ತರ್ಕೇರ್ ರೇಡಿಯೋ ಸಾರಂಗ್ 107.8 FM ಹಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್ ತಾಳು.

0: प्रदीप पुटी थोडो उमाळो कार्यक्रमा मोगाचं स्वागत. मनेस्त नॉर्बर्ट हॅफ मिरांत आमच्या संगत हजर असा. शिक्षक जाऊन जायती वर्सांची सेवा ताणें दिल्ली आसा. आणि सर आज काल BEd 2 वर्सांचे शिक्षकां जावंक पाटी मुखार पळयतात, कारण कितें सर? आतां ते दळा हांव टिचर जाल्यार बरें बरें आसलें म्हणलें चिंताप आसतलें. आतां टिचर म्हणलें एका त्या शब्दांत आवनंत तांकां एक कंटाळो, एक कंटाळो म्हणजे की पाटी उपदेसपण भोगता कित्या खातीर सर?
1: मेन कारण कितें म्हळ्यार, हांव टिचर जावन फिल्डाक येत आसतना त्या दळा आमकां सरकारी हुद्दे अनुदान दिसकाल्यान काम करतल्यांक सुलाभान मेळटाले. ताचे उपरांत गव्हर्नमेंटान मस्त काणून हाडली आनी आज तर जाल्यार अनुदान दिसकाल्यान काम मेळ्ळें तर ताका ऑनलायन इंटरव्यू आसा, ऑनलायनीचेर मार्क करूंक आसात, डिपार्टमेंटांतल्यान मनीस येतात. आज कितें जालां म्हळ्यार, शिक्षकां जावंक मस्त तरणाटी ना खुशी दाखयतात. कारण इतल्यान गव्हर्नमेंट शिक्षक जाल्यार ताका सुरूस म्हयन्या सांबाळ 50,000 रुपया जावन सुरू जाता. पूण खासगी संस्थांनी आज टिचर जावचे म्हळ्यार ती एक गुलामाचें काम जावन गेलां. मस्त खासगी संस्थेन हांव पळयतां, एक BSc BEd या BA BEd MA जाल्ले एक शिक्षक या शिक्षकी त्या संस्थांत जॉयन जाता आसतना ताका दिवस सांबाळ म्हयन्याक 10,000 ते 12,000 रुपया,
0: मॅक्झिमम 15,
1: या मॅक्झिमम 15. चिंत 15,000 रुपया दिल्यार दिसाक 500 रुपये जाले. आयच्या मार्गाच्या वेळार 500 रुपयांनी तुज्या कुटुंब चलोवंक साध्य आसा गे? साध्य ना.
0: रिक्षार गेल्यार 100 रुपये तीन जायचे,
1: 500 रुपया साध्य दिसना. आनी दुसरें कितें म्हळ्यार, ती एक समघर समड म्हळ्यार वणसुसो
0: समकार
1: समकार तो वणाक 3 कट घाल्यार त्या 3 कटांक तो 2.5 दिसांनी 5 रुपया काण घेता. एका कटा 15 रुपया काण घेता. एक वण शिवल्यार 150 रुपया म्हणटा, 2 वण शिवल्यार 300 रुपया म्हणटा. एका दिसाक तो सकाळी 10 वरां येवन ताच्या गुडांगडीत बसोवन सांजे दनपारां 3 वरां घरा घेताच्या पयलें ताका बरो वैवट जालो तर 1,500 रुपया तान 2,000 रुपया कळटा.
0: ते लाभ
1: कळ्ळें की? इनवेस्टमेंट झिरो थंय
0: इनवेस्टमेंट
1: बिकेचे इनवेस्टमेंट
0: 200-300 रुपया इनवेस्टमेंट
1: कळ्ळें की? तो 1,500 ते 2,000 रुपया काडून येवन घरा येता. ताचेर डिग्री ना, ताचे कडेन आसचे सूत आनी एकीर ना मात्र
0: आनी एक सुवी
1: आनी सुवी. ह्या टिचरीर 15 वर्सां शिकोवन ताणें दिसाक 500 रुपया घडल्यार तर त्या टिचरीची डिग्री आसून कितें प्रयोजन? हे एका नुमडीचे गुलाम पडणे गे. आनी त्या टिचर वरना उरलें पुरा काम करयतात, पुरा काम करयतात. पोर आमच्या विधानसभेंत नयना मोटा म्हण हे सवाल इसारले गव्हर्नमेंटाक, ಅತಿಥಿ ಶಿಕ್ಷಕರಿಗೆ ನೀವು 12,000 ಗೌರವಧನ ಕೊಡ್ತೀರಿ, ಅದು ಕೂಡ ತಿಂಗಳಿಗೆ ಸರಿಯಾಗಿ ಕೊಡುವುದಿಲ್ಲ. ಗೌರವಧನ ಸಿಗಬೇಕಂದ್ರೆ 3-4 ತಿಂಗಳವರೆಗೆ ಕಾಯಬೇಕು. ಅಲ್ಲಿ ತನಕ ಅವರ ಕುಟುಂಬ ಉಪವಾಸ ಬಿದ್ದು ಸತ್ತರೂ ನಿಮ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನಮ್ಮ ಕಡೆ ತೋಟದಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ನಾವು ದಿನ ಮಜೂರಿ 800 ರೂಪಾಯಿ ಕೊಡುತ್ತೇವೆ. 800 ರೂಪಾಯಿ ಕೊಟ್ಟರೆ ತಿಂಗಳ 5 ಭಾನುವಾರ ತೆಗೀರಿ, ಅಲ್ಲಿ 4,000 ಹೋಯ್ತು, 20,000 ಅವರು ದುಡಿಯುತ್ತಾರೆ.
0: ಅದರ ಜೊತೆ ಊಟ,
1: ಅದರ ಜೊತೆ ಊಟ ಅಥವಾ ಏನಾದರೂ ಉಂಟು ಅವರಿಗೆ. ಹಾಗಾದರೆ ಆ ತೋಟದಲ್ಲಿ ದುಡಿಯುವ ಕೆಲಸಗಾರರು ಮತ್ತು ಶಿಕ್ಷಕರು
0: ವ್ಯತ್ಯಾಸ
1: ಎಂತ ಉಂಟು? ಏನು ಕಲಿತವರು ತಿಂಗಳಿಗೆ 25-30,000 ದುಡಿಯುತ್ತಾರೆ. ಇಷ್ಟು ಕಲಿತು ಇಷ್ಟು ಹಣ ಖರ್ಚು ಮಾಡಿದವರಿಗೆ ತಿಂಗಳಿಗೆ 12,000-15,000 ಎಲ್ಲಿ ಸಾಕಾಗ್ತದೆ? ಈ ಸಂಬಳಕ್ಕೆ ಯಾರಾದರೂ ಯಾಕೆ ಇವತ್ತು ಶಿಕ್ಷಕರ ಕೊರತೆ ಆಗಿದೆ ಮುಂತೀನಿ ಸರ್ ಲೈನ್ ಕೊರತೆ ಆಗಿದೆ ಆಗಿದ್ದರೆ ಯಾಕಾಗಿದೆ ಅಂದರೆ, ಒಂದು ನಾವು ಮಾಡಿದ ನಿಯಮಗಳು, ಶಿಕ್ಷಕರ ಮೇಲಿನ ಹದ್ದುಬಸ್ತು ನಾವು ಇಟ್ಟದ್ದು. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಅವರಿಗೆ ಆರ್ಥಿಕ ಸದೃಢತೆ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾರು ಈ ಶಿಕ್ಷಕ ಹುದ್ದೆಗೆ ಬರ್ತಾರೆ?
0: ಶೇಪುರ ಹಂಗಸರ ವಿಷಯ ಸರ್. ಸರ್ ಯಾ ಏಕ ಸವಾಲ ತೋ ನಮಗೆ ಅಂತ ತುಮಚ್ಯಾ ಏಕ ಇತರ ವಂಟು ಏಕ ಶಿಕ್ಷಕ ತುಮ್ಮೆ ಏಕ ವಂಟೆನ್ ಮ್ಯಾಸ್ ಅನಿ ಸೈನ್ಸ್ ಅನಿ ತುಮಚ್ಯಾ ಶಿಕ್ಷಕ ಜೀವಿದ್ಯಮ ದಿಲ್ಲ ताचे सांगता तुम्ही तुमची खरोज ती कितें काढल्या सगळी ते एक नाटकाची खरोज हांव वयर नाटक फाटल्या एक तितल्या वर्सांनी बरोवचे दिग्दर्शन करचे सुलाभायचे न्ही आनी तांतल्यान थोड्या नाटकांक म्युझीक हांवें ते दिल्ले आसा एक 10-15 नाटकांक हांवें ते म्युझीक बसयल्ले आसा रेडिओ सारंग खातीर करताना क्रिस्त जनन ममतिया माते मदर तेरेस नाळे बन्नी नाटक पुरा अशें म्हणटासतना सर खोडेगळो अशें पुरा नाटकांक सांगा सर नानू मत्तु नाळे ह्या नाटकाचे पुरा म्युझीक आमी हांगा बसून करन लगभग एका नाटका खातीर आमी 20 दीस करशिल्ले आसात म्युझीक बसूंक आनी अशें म्हणटा म्हाका तो बरो अनुभव तुमचे तावन मेळिल्लो कांयच गोत्तू नातल्या तावन तुमी ते म्हजे तावन एक हे काढलं आउटपुट काढलं आसा रेडिओ सारंगा खातीर सांगा सर हे नाटक बरोवचे तुमकां एक
1: नाटक बरोवचे म्हजे कडेन देणें तें लिपोवन आसलें ते भायर उजवाडा काडिल्ले आमचो देवादीन रेक्टर फादर मेलविनान
0: मेलविन पिंटो
1: मेलविन पिंटो म्हजो तो
0: हेडमास्टर
1: जावन आसलो म्हजो तो आप्त मित्र जावन आसलो
0: आनी क्लासमेट
1: हेडमास्टर जाल्ल्या वर्सा ताणें म्हाका आपयलें आनी म्हणे नॉर्बर्ट तूं एक कर तुजे एक चिंतपणी ल्हान ल्हान ड्रामा बरय म्हूण ताणें म्हाका सांगलें तशी सुरवात जाल्ली लोशस गोंजागा हाच्या फेस्ता मुखांत एक ड्रामा बरयलो हांवें तो म्हणालो बारे बरो ड्रामा बरो केलाय तुवें म्हणून
0: ते रेडिओ ऑडिओ ड्रामा
1: ते रेडिओ ऑडिओ ड्रामा तातूं कितें म्हळ्यार हांवें कॉन्सेप्ट असो केलो की रायचुरू बिदर यादगिरी तेणें ताणू आवय बापय ती कामनांतल्या वेळार माथ्यार तांचे उस्तरच्यो पोटल्यो धरून भुरग्यांक आनी घेवन कोडयाळाक येवचें कोडयाळ्या वाटेर तांकां कहली कहली आनावतां करचीं त्या वेळार एक तरणाटो आमच्या एलोशियस गोंजागाचे आदर्श घेवन ताणें ताका कुंभ करची तो ड्रामा ताका बारी रुसलो
0: तुम्ही पहिले प्रॉम्प्टिंग नाटक करताले सर या फाटल्यान तो ताचे उपरांत ते इश्यूज आयले माईक समायकांत ताचे उपरांत तुम्ही ऑडिओ रेकॉर्डेड ड्रामा विथ मागीर परफॉर्मन्स दितल्यात सो ताचे उपरांत ते भौशा एलोशियसान ते पहिले सुरू केले आणि तुम्ही ते सुरू केले 2010 सुरू केले सो डायलॉग वेर व्हेरी क्लियर म्हणून आता हंगासर कॉल येऊन असा कोणाचे पळवया सर हॅलो नमस्कार हॅलो नमस्ते नमस्ते मॅडम सर इदारे सर इदारे माताडे
1: नमस्ते ಸ್ವಲ್ಪ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ
0: ಹಲೋ ಅಮ್ಮನಿವರೇ ಮತ್ತೊಮ್ಮೆ ಕಾಲ್ ಮಾಡಬಹುದಾ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಓಕೆ ಓಕೆ ಸೊ ತಿನ್ನಿ ಊರಲ್ಲಿ ಐಕೋನ ಪುನ ನೀವು ಕೂಡ ಕರೆ ಮಾಡಿ ಮಾತಾಡಿ 6364249499 ಸಂಖ್ಯೆಗೆ ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರುವುದರಿಂದಾಗಿ ಓಕೆ ಹಲೋ ನಮಸ್ತೆ
2: ಹಲೋ
0: ನಮಸ್ತೆ
2: ಸರ್ ನಮಸ್ತೆ
1: ಈಗ ಕೇಳ್ತದೆ ಹೇಳಿ
2: ನಮಸ್ತೆ ಸರ್ ನಾನು ಸರ್ ಹತ್ರ ಒಂಚೂರು ಮಾತಾಡ್ಬೇಕು
0: ಹೇಳಿ ಹೇಳಿ
2: ಸರ್ ನಮಸ್ತೆ ಸರ್ ಸರ್ ನಾನು ನಿಮ್ಮ ಮಾತು ಕೇಳಿದೆ ಸರ್ ಸ್ಟಾರ್ಟಿಂಗ್ ಇಂದ ಕಾರ್ಯಕ್ರಮ ಕೇಳಿದೆ ರೋಷನ್ ಸರ್ ಅವರು ಪ್ರಸ್ತುತ ನಿಮ್ಮ ಮಾತು ನನಗೆ ಅಂದ್ರೆ ನಿಮ್ಮ ಒಂದು ಅನುಭವ ಆಮೇಲೆ ಅಲ್ಲಿ ಮಕ್ಕಳಿಗೆ ಡೆಸ್ಕ್ ಒಳಗೆ ಪುಸ್ತಕಗಳನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳುವಾಗ ಇದರಲ್ಲಿ ನಾನು ಒಬ್ಬಳು ಸರ್ ಅಂದ್ರೆ ನಿಜವಾಗಿಯೂ ನಮ್ಮ ಶಾಲೆಯ ದಿನಗಳಲ್ಲಿ ಇತರನೇ ಕೆಲವೊಂದು ಪುಸ್ತಕಗಳನ್ನು ಹೊತ್ತೊಯ್ಯಲು ಉದಾಸೀನ ಆಗುವುದು ಕೆಲವೊಮ್ಮೆ ಹೋಮ್ವರ್ಕ್ ಇರ್ತದೆ ಅದನ್ನು ಮನೆಯಲ್ಲಿ ತಂದೆ ತಾಯಿ ಕೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡುವುದು ಇದೆಲ್ಲ ಇತ್ತು ನೋಡಿ ಮಕ್ಕಳಿಗೆ ಒಂದು ಎಷ್ಟೊಂದು ಉತ್ತಮವಾದ ನೀತಿಯನ್ನು ಹೇಳಿಕೊಟ್ಟಿದ್ದೀರಿ ಸರ್ ನಿಮ್ಮ ಮಾತು ಅದ್ಭುತ ಮತ್ತೆ ಅದು ಕೂಡ ಹೌದು ಇನ್ನೊಂದೇನಂದ್ರೆ ನೆನಪು ನಮ್ಗೆ ಯಾವತ್ತೂ ಒಂದು ವಿಷಯದ ಮೇಲೆ ನೆನಪಾಗಿ ಉಳಿತದೆ ಸರ್
1: ಅದು
2: ಹೀಗೆ ಮಾಡಬಾರ್ದು ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಒಂದು ಇದನ್ನೇ ಕಟ್ಟಿಕೊಟ್ಟಿದ್ದೀರಿ ಸರ್ ಮತ್ತೊಂದು ಸರ್ ನಿಮ್ಮ ಮದರ್ ತೆರೀಸಾ ಆಮೇಲೆ ಕ್ರಿಸ್ತ ಜನನ ಇದೆಲ್ಲ ನಾಟಕವನ್ನು ಸಾರಂಗಲ್ಲಿ ನಾನು ಕೇಳಿದ್ದೆ ಸರ್ ನೀವು ಪ್ರಸ್ತುತ ಪಡಿಸಿದ್ದ ಅಂದ್ರೆ ನಿರೂಪಣೆ ಮಾಡಿದಂತಹ ಮದರ್ ತೆರೀಸಾ ನಾಟಕ ನಮ್ಮ ಇದಕ್ಕೆ ಏನು ನಮ್ಮ ವಾಸ್ತವ್ಯಕ್ಕೆ ಹಾಗೂ ನಮ್ಮ ಹೃದಯಕ್ಕೆ ಅದು ಅಪ್ಪಟವಾಗಿರುವಂತಹ ಸ್ಟೋರಿ ಸರ್
1: ಹೌದಾ
2: ನಾಟಕ ಮಾಡಿದ್ದೀರಿ
1: ತುಂಬಾ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು
2: ಆಯ್ತು ಸರ್ ಶುಭ ದಿನ ಸರ್
1: ನಿಮ್ಗೆ ಓಕೆ ಓಕೆ ಓಕೆ ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು
0: ಓಕೆ, ಅಮ್ಮನ್ನಿ ಕಾರ್ಕಳ್ತಾವ್ ನೋಡಿ ರೀತಿ ನಾನೇ ತುಂಬ ಚೋಶಂತೀನಿ ಬರೀ ಉತ್ತರ ಒಳ್ಳೆ ಅಂತಂದ ಸರ್ ಅಮ್ಮ ಸಂಗನ ಸರ್ಲೆ ನಾಟಕ ಚೆ ತೆಂತ ತುಮಿ ಪದ್ರೆ ಅಪ್ಪನ ಸಪೋರ್ಟ್ ದಿಲ್ಲ ತುಮಿ ನಾಟಕ ಬರೋ ಸುರು ಕೇಳ ಅನಿ ತೆಂತ ಆಮಿ ಮುಂಚೆ ಪ್ರಾಂಪ್ಟ್ ಸೋಡ್ನು ಮೈಕ್ ಅಚ್ಚೆ ಉಪಯೋಗ ನಸ್ತನ ಖಾಲಿ ಆಕ್ಟಿಂಗ್ ಆಗ ಮಾತ್ ಗಮ್ಮತ್ ದಿವ್ಚ ಕತೆ ಅಸಲೆ ನಾಟಕ ಅಮ್ಮ ಸುರು ಕೇಳಲೆ ಅನಿ ತೆ ಫಸ್ಟ್ ಅಲೋಷಸ್ ಅನ್ನ ಹೈಸ್ಕೂಲ್ ಅಂತ ಅಮ್ಮ ಸುರು ಕೇಳಲೆ ಮಗಿ ತೆವಿಸ್ತಾರ್ಲೆ ಅನಿ ಡೈಲಾಗ್ ಕ್ಲಿಯರ್ ಅಸ್ತಲೆ ತೆ ಡೈಲಾಗ್ ಅನ್ ಭೋಗಾ ಪೇತಾಲೆ ಅನಿ ಬುರ್ಗ್ಯಾಕ ಅಮ್ಮ ಟ್ರೈನ್ ಕೊರಂಗ್ ಸತಾಲೆ ತಿಂಗ್ ಸ್ಟೇಜ್ ಇರ್ತಾನೆ ಡೈಲಾಗ್ ಏಕಲೆ ಅನಿಸ್ತಾರ್ಲೆ ಅನೇಕಲೆ ಅಥವಾ ಕಸ ಅಂಚ ಬದಲ ಪೂರ ಕ್ಲಿಯರ್ಲಿ ಅಸಲೆ ಆಕ್ಟಿಂಗ್ ಅನ್ನು ಮಾತ್ರ ತೆ ಮಾನ್ ಸಲ್ತಾಲೆ ಮೇಲೆ ಉದ್ದೇಶ ಅಸಲು ಮ್ಯಾಥ್ಸ್ ಅನಿ ಸೈನ್ಸ್ ಕಷ್ಟಾಂಚ ಸಬ್ಜೆಕ್ಟ್ ಕಬ್ಬಿಣದ ಕಡಲೆ ಪುಣ ಟೀಚರ್ ಬರೋ ಆಸ್ತಿನ್ಯಾರ ಮ್ಯಾಥ್ಸ್ ಅಂಡ್ ಸೈನ್ಸ್ ಬಿಕಮ್ಸ್ ಅ
1: ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್
0: ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮುಂಚೆ ವೆನಿಲಾ ಐಸ್ ಕ್ರೀಮ್ ಸಂಗ ಸರ್
1: ವೈ ಕರೆಕ್ಟ್ ಕರೆಕ್ಟ್ ಅಳೆ ತೆ ಆಶ್ಚೆ ಏಕ ಅಧ್ಯಾಪಕ ವೈರ್ ಜರ್ ತರ ಏಕ ಶಿಕ್ಷಕ ಗಣಿತ ಶಿಕೋಂಚಿ ಕಲ ಅನಿ ಸೈನ್ಸ್ ಶಿಕೋಂಚಿ ಕಲ ಜರ್ ತರ ತಾಚಿತೆ ಐಲ್ಯಾರ ಬುರ್ಗೆ ಆಟೋಮ್ಯಾಟಿಕಲಿ
0: ಕ್ಲಾಸ್ ಇಂದ ಹಲನ
1: ಕ್ಲಾಸ್ ಇಂದ ಹಲನ
0: ಅನೆ ಇಷ್ಟು ಬುರ್ಗೆ ತ್ಯಾಯಕ ಟೀಚರ್ ಇಂಪ್ಯಾಕ್ಟ್ ಆಗ್ಲಾಗೋನು ಪಿ ಯು ಸಿ ಗೋದನ ಸೈನ್ಸ್ ಕಣ್ಗೆ
1: ಸೈನ್ಸ್ ಕಣ್ಗೆ
0: ಓಕೆ
1: ತುಕ ಏಕ ಸಂಕೇತ 2017 ಅಂತ ಹಂಗ ಅವ್ ಎಕ್ಸೆಸ್ ಅವನು ಯಾಕ ಐಸ್ ಕಾಲ ಗೆಲೋ ಬೇಸೆಂಟ್ ಇಸ್ ಕಾಲ ಗೆಲೋ ಅನಿ ತಿ ಅಷ್ಟೆ ಸಡಾ ಬುರ್ಗೆ
0: ಮೈಗ್ರೇಟೆಡ್
1: ಅಮ್ಕ ಮೈಗ್ರೇಟೆಡ್ ಮಿಡಾರ ವಲಸೈಲ ಬುರ್ಗೆ
0: ವಲಸೆ ವಿದ್ಯಾರ್ಥಿಗಳು
1: ಏನ ಯಾದಗಿರಿ ತಾವನು ತೆಣೆ ಬಿಜಾಪುರ ತಾವನು ರಾಯಚೂರ್ ತಾವನು ಗದಗ್ ಕೊಪ್ಪಳ ಅಷ್ಟಿಕ್ ಪಿ ಪೇರೆಂಟ್ಸ್ ಅದಂಚಿ ಗರ ಬ್ಯಾಕ್ ಗ್ರೌಂಡ್ ನ ಬ್ಯಾಕ್ಗ್ರೌಂಡ್ ಇಲ್ಲಿ ಬುರ್ಗಿ ಅವಾಗೆಲ್ಲ ವರ್ಷತಿ 43% ರಿಸಲ್ಟ್ ಅಂಡ್ ಅವ್ನು ಚಿಂತ ಸುಮಾರಿಕ ಅವ್ ತಿ 2017 ಅಂತ ಗೆಲ್ಲೋ ಚೈಕ್ 12 ಅವನು ರಿಸಲ್ಟ್ ಸಾಡಿ ಸದನ 50% ಬಿತ್ತರಸ್ತಾರೆ
0: 50% ಬಿತ್ತ
1: ವೈ ಅಣಿ ಅವೇ ತುಕ ಸಂಕೇತ ರೋಷನ್ ಏಕ ಶಿಕ್ಷಕ ಚಿ ಜವಾಬ್ದಾರಿ ಕಿತ್ತೆ ಮುನ್ನು ಸಂಸಲ್ಲ ಅವ್ ತಿ ಕಿತ್ತೆ ಮಳೆ ಸಾಲು ವಿಸ ಹೈಸ್ಕೂಲ್ ಅಂತ ಅಸ್ತಾನ ಅವ್ ಇಂಗ್ಲಿಷ್ ಮೀಡಿಯಂ ಆಗಿ ಶಿಕ್ಷಣ ಅಸಲ್ಲ ಅಣಿ ಎಡುಕೇಟೆಡ್ ಬ್ಯಾಕ್ ಗ್ರೌಂಡ್ ಅಸಲ್ಲ ಬುರ್ಗಿ ಅಮ್ಕ ಮೆಳ್ತಾಳೆ ತಶ ಅಮ್ಕ ಸಾಡ್ ತ್ರಾಸ್ ಗಲ್ಗೆ ಮುನ್ನು ಪಡನಂತಲೆ ಆಮಿ ಶಿಕೈತಾಳೆ ಗರವ ಸೋನು ಬುರ್ಗೆ ಯಾವ ಜವಾಬ್ದಾರಿ ಕಣ್ಗಿದ್ದಾಳೆ ಹಂಗ ಅಸರ್ ತಶನಿ ಹಂಗ ಬುರ್ಗೆ ಯಾವ ವಯಸ್ಸು ಕಡೆ ಯಾಕ ಸೋವರ ಗರ್ಸೋನ್
0: ಗೆಲ್ಲೇ
1: ಸಾಡಾ ತಿನ್ನೋರ ಬಾಪು ಗೆಲ್ಯಾರ ಸಂಜೆ ಸೋರ್ ನೋವರ ಅನಿ ಸಡಾಸ್ ಕುಟುಂಬ ಬಾಪು ಪಿವುಡಿ ಬರ
0: ಆ
1: ವೈ ಪಿವುಡಿ ಸಂಜೆ ಗಲಾಟು ಯಾ ಬುರ್ಗ ಶಿಕ್ಷ ವಾತಾವರಣ ಉಜ್ವಾಡಿನ ತಂಚ ಗರ ಪಳಿಲಾರ ಅಮ್ಚೆ ಗೋಟೆ ಮುಂದೆ ಜಾತಿದ್ ತಚ ನಿರ್ಮೂಲ ಸತ್ ತ್ಯಾ ಗರ ತನಿ ರಂಚೆ
0: ಮಲೇರಿಯಾಚೆ ಕೊಂಪೆ
1: ತೋಲಿ ತೇ ಅವ್ ಶಿಕ್ಲೋ ಮುಚ್ಚ ಶಿಕ್ಷೆ ಕಳಚೆ ಕಾಮ ತರ್ ಕಾಲೆ ಮುನ್ ಮಕ ತಿಂಗ್ ಗುತ್ತು ಜಾಲೆ ತ್ಯಾ ಬುರ್ಗಿ ಹಂಗ ಸಂಗತ ಕಂಡು ಬಸ್ತಾವ್ ಸುರು ಮಕ ತೇ ಜಾವ್ನ ಕಿತ ಮಳೆ ರೆಕ್ಕ ನುಮ್ಮಡಿಚೆ ಮಕ್ಕ ಈ ಕಂಟಾಳು ಆಯ್ತಾವಲು ಕಿತ ಮಳೆ ಹಂಗ ಎಲ್ಲಿಸ್ತ ಅಸ್ತಾನ ಬರೇ ನಿತೋಗಳು ಬುರ್ಗಿ ಅಮ್ಕ ಮೆಳ್ತಾಳೆ ತೀ ತ್ಯಾ ಬುರ್ಗಿ ಅಂಚೆ ಕ್ಯಾಸ್ ತಂಚಿ ಡ್ರೆಸ್ ತಂಚೆ ವಾಣು ತೇ ಪ್ರಪ್ಲು ವೇಳಾರಿ ಏನಂತ ಖುಷಿಯಲ್ಲಿ ಬರೋ ಗಾವ ಕೆಚ್ಚೆ
0: ಗಾವ
1: ಮೀನೋ ಪಾಟಿ ಏನಂತ ತಂಚೆ ನಾವು ಬರೋ ಗೊತ್ತುನ ತಂಕ ಕುಡ್ಸು ಕೋಳು ಗೊತ್ತುನ ತೋಲೆ ಬುರ್ಗೆ ಸಂಗತ ಮೆಳ್ಳು ಅಣಿ ತಾಳೆ ಬುರ್ಗ ಸಂಗತ ಮೇಳೋನು ಅವ್ ಬಸ್ತ ಅಸ್ತಾನ ತೊಡೆ ಜನ ಬುರ್ಗೆ ಇಂಟ್ರೆಸ್ಟ್ ಹಾಕಿಲೆ ಅಣಿ ತ್ಯಾ 8 ನೀ ರೋಷನ್ ತು ಪತ್ತೆ ನಾಯಿ ಸುಮಾರಿ 8 ನೀ ಹರಿಯಕ ವರ್ಷ ಮುಳ್ಳೆ ಬರಿ ಪಾಸ್ ತನ ಸೋಸನ ಬುರ್ಗಿ ಈ ಪಿ ಯು ಸಿ ಸೈನ್ಸ್ ಕಣ್ಣು ಇಂಜಿನಿಯರ್ ಗೇಲ ತಂಚ ಸಂಗತ ಬಸ್ತೋನು ಅಣಿ ತ್ಯಾ ಬುರ್ಗ್ಯಾಂಕ ಅವ್ ಸೊನ್ವರಿಚ ಕ್ಲಾಸ್ ಕಣ್ಗೆಲ್ಲ ರೀ ತಂಕ ದೊಣ್ಣ ಪರಚ ಐಸ್ ಕ್ರೀಮ್ ಗಿ ಯಾ ದೊಡ್ಡ ಪರ ಸಂಜೆ ತನಕ ಪೂ ಸರ್ಬತ್ ಕಿದ್ದೀವನು ತ್ಯಾ ಬುರ್ಗೆಚಿ ಮೋನ ವೈ ಕರ್ತನು ತಶ ಬುರ್ಗೆ ಸರ್ನ ಕ್ಲಾಸ್ ಮೇಳ ಕೊನೆ ಸುಖ ಏನಂತಲೇ ಇವನ್ ಬಸ್ತಾಳೆ ಕಾಯಿನಲ್ಲಿ ಐಸ್ ಕ್ರೀಮ್ ಆಶಕ್ ಬಸ್ತಾಳೆ ಮುಂಚೆ ಸಂಗತಿ ಅವನು ಅಣ್ಣ ತಂಕ ಕಂಡೀಷನ್ ಕಲ್ಚಾಲೆ ಇವತ್ತು ನಾನು ನಿಮಗೆ ಕೊಡುತ್ತೇನೆ ನಾಡದು ನೀವು ಪಾಸ್ ಆಗಿ
0: ನೀವು
1: ನನಗೆ ಕೊಡಬೇಕು ಬುರ್ಗೆ ಚಿಂತಲು ಏನಾದ್ರು ಪಡಿಸ್ತಾರೆ ನಿನ್ನ ಸೊಮ್ಮನವನು ಅಣ್ಣ ಪಾಸ್ ತಲೆ ಬುರ್ಗೆ ಪಾಸ್ ಆ ಟೈಮ್ ಮಕ್ಕ ತೊಡೆದ ನಮ್ಮ ಬುರ್ಗೇಜ್ ಫೋನ್ ಆಯ್ತದ ಸರ್ ಅವತ್ತು ನೀವು ನಮಗೊಂದು 4 ಪೆಟ್ಟು ಕೊಡದಿದ್ದ ನಾನು ಇವತ್ತು ಏನೇನೋ ಆಗಿರ್ತಿದ್ದೆ ಮುಟ್ಟದ ಅಣಿ ತ್ಯಾ ಬುರ್ಗ್ಯಾಂಕ ಏಕನ್ ಆ ಜೂನ್ದಲ್ಲ ರೀ ಅವ್ ತೊರ ತಿನ್ನ ಪಾಟಿ ಅತ್ತಾನ ಏಕು ಚೆಡು ಬುರ್ಗೆ ಮುಂಚೆ ಅಪ್ಪ ಹಾಕ್ಬಿಡೋನು ಸರ್ ನೀವು ಬಿಟ್ಟು ಹೋಗ್ತೀರಿ ಸರ್ ನನ್ನನ್ನು ಮಾತ್ರ ನೀವು ಬಿಡಬೇಡಿ ಮುನ್ನ ಆಸ್ತೆ ಬುರ್ಗೆ ಸಾಲು ವಿಸ್ ಕಾಲೇಜ್ ಅಂತ
0: ಎಲ್ ಎಲ್ ಬಿ
1: ಬಿ ಬಿ ಎ ಎಲ್ ಎಲ್ ಬಿ ಕರ್ನ ಸರ್ ತೋಮಗೆ ವರ್ತು ಸಂತೋಷ ಬರ್ತು ಸಂತೋಷ್ ಕಿತ್ತಳ ಮಗ ಚೇಡುವಣ ಅಂತ ಜಲ್ಲರೆ ಯಾ ಮುಜ ವಾವ್ರ ಅಂತ ಫಾದರ್ ಮ್ಯಾಲ್ಯೂ ನನ್ನ ದಿಲ್ಲತ್ತು ಹಾತ್ ದಿಸ್ ವಿಸರಣ ತಾಣೆ ಸಂಗ್ಲೆ ದುಬ್ಳೆ ಬುರ್ಗೆ ನಾರ್ಬರ್ ತುಜೆ ತಾವ್ ಕಿತ್ತೆ ಕುಮ್ಮೋಕ್ ಸಾಧ್ಯ ಸಾ ತುಂದಿ ಊರ್ಲೆ ಆಮಿ ಪುಳಿ ಅಮ್ಮನವರು ಆಸ್ತಿ ಬುರ್ಗೆ ಬಿ ಬಿ ಎಲ್ ಎಲ್ ಬಿ ಕನ ಸಾ ಅಂಡ್ ಮುಖಾರ ತಕ ಕೇಂತ ಕುಮ್ಗೆ ಸಾತ್ ಮೇಳ ಅದ್ ಕಿಮ್ಮು ನಾವು ನೇಣ ಯಾಕೆದಳ ಮುಜ ಮಗ ನೆನು ಕೊನಿ ಉದ್ದಾರ ಮೂಡಿಸಿ ಅಂತ ಕುಮ್ಮ ಕರ್ತಿತ್ತು ನಾನು ತಚ್ಚಿ ಜವಾಬ್ದಾರಿ ಅವಸ್ಕೊಂಡು ಜಪಟ್ಟ
0: ಓಕೆ ಅಶ್ವಿನ್ ಜಾವನ್ ಸರ್ ತುಮಿ ಏನ್ ಕುಮ್ಕೆಚಿ ಯೋ ಕಾರಣ ಕಿತೆ ಸರ್ ತುಮ್ಚೆ
1: ಮೇನ್ ಕಿತ ಮಳೆಯ ಅವ ಕಷ್ಟ ದಸ್ತಾನ ಮಕ್ಕ ಮುಸ್ತು ನನಗೆ ಕುಮ್ಮ ಕೈಲ ಮುಜ ಪುತ್ತಚ್ಚ ಸರ್ಜರಿ ಕತ್ತೀರ್ ಮುಜ ಕಡೆ ಪುಷ್ಯನತಿಲ್ಲ ಅವ ಘರ್ ಬಂದಿಲ್ಲ ರೀಣ ಅಂತ ಬುಡ್ಲು ಕೆದಾಳ 2004 ಇಸ್ವೇದು ಮುಜ ಕಡೆ ಮಕ್ಕ 4 ಲಕ್ಷ ರೂಪಾಯಿ ಲೋನ್ ಅಲ್ಲ ಅಣ್ಣ ಮುಜ ಚಿರ್ಕೆ ಪರಿಸ್ಥಿತಿ ಸುಮ್ಸನ್ ಅಮ್ಕ ಅಂಗಚ ತೊಡೆದಾಗ್ತಾರೆ ಸಂಗತಿ ತುಂಬ ಬೊಂಬ ಇಸಲ ತೇ ಜಸ್ಟ್ ಲೋಕ ಹಾಸ್ಪಿಟಲ್ ಅಂತ ತುಮ್ಕ ಕಿತೆ ಕರ್ಜಿ ಮುಂದೆ ಸಂಗ್ತಲೆ ಅಮ್ಮನು ತೀ ಸ್ಯಾಂಡ್ ರೆಡ್ಡಿ ಸೋಜಾ ಮುಳ್ಳಿ ಅಕ್ಲಿ ಪೋರ್ಚುಗೀಸ್ ಡಾಕ್ಟರ್ ತಿನ್ನ ಮುಜ ಪುತ್ತ ಪುಳಿಲ್ಲ ಅಣ್ಣ ಮುಳೆ ಅಳೆ ತುಜ ಪುತ್ತಾಕ ಸರ್ಜರಿ ಕೇಳಾರ ತ ಊಲೋಂಗ್ ಸಿಕ್ತ ಅಣ್ಣ ತಚ್ಚ ಪ್ರಾಂತ ಐಕೋಂಗ್ ಸಿಕ್ತ ಊಪ್ರಂತ ಊಲೋಂಗ್ ಸಿಕ್ತ ತಚ್ಚ ಪ್ರಾಂತ ಒಡ್ಲೋ ಮುನಿ ಸಾತ ಮುನ್ ಕಾಣ ಸಂಗಾಣ ಸಲ ತುಂಬಿ ತಕ್ಕ ಕಂಟ್ರೋಲ್ ಆರ ದೋರಿಯತ್ ಮುಂತಿನ ಸೂಚನೆ ಅಣ್ಣ ತಿಚ್ಚ ಸಲಹೆ ಪರ್ಮಣೆ ತ ಆಪರೇಷನ್ 12.5 ಲಕ್ಷ ರೂಪಾಯಿ ಮಗ ಸಹಜ ಅಲ್ಲ ಅಣ್ಣ ಫಾದರ್ ಡೆನ್ಸಿಲ್ ಮುಸ ಮೊಗಾಸು ಅಧ್ಯಾಪಕ ತಾನ ವಿಷಯ ಐಕೋನು ಮುಳೆ ತು ಕಾಯಿ ಬಿಯನಕ ಅಮಿ ಪ್ರಯತ್ನ ಕರಿಯ ಮುಳನು ಜನ ಪರ್ಕಿ ಮುನ್ಶ ಅಡಿ ತನ್ನ ಸುಕುಮ್ಕೆ ಸಾಧ್ಯ
0: ಸರ್ ನಮಸ್ಕಾರ ಹಲೋ ನಮಸ್ಕಾರ ನಮಸ್ಕಾರ ಬೋಲೆ ಬೋಲೆ ಸರ್ ಸರ್ ತಮ್ಮ ಸಂಗತ ಬೋಲೆ
2: ಸರ್ ನಮಸ್ತೆ
1: ನಮಸ್ತೆ
2: ಮಾತೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಯ್ತು ನಿಮ್ಮ ಕತೆ ಎಲ್ಲ ನಮ್ಮಲ್ಲಿ ಬಂದು ಹಂಚಿಕೊಂಡಿದ್ದೀರಲ್ಲ ಸ್ಟುಡಿಯೋದಲ್ಲಿ ಬಂದು ಕೇಳಿ ತುಂಬಾ ಖುಷಿ ಆಯ್ತು ಮತ್ತೆ ತುಂಬಾ ಅಸಂಖ್ಯಾಗಿ ಮಾತನಾಡ್ತಾ ಇದ್ದೀರಿ ನಗ್ತಾ ನಗ್ತಾ ಎಲ್ಲ ಕೇಳಿದೆ ಆಮೇಲೆ ಏನ್ ಗೊತ್ತಾ ಸರ್ ಒಂದು 4 ಪೆಟ್ಟು ಕೊಟ್ಟು ನಾನು ಇಂಜಿನಿಯರ್ ಮಾಡಿದೀರಂತೆ 4 ಪೆಟ್ಟು ಕೊಟ್ಟು ಯಾರು ಸ್ವಲ್ಪ ಇದು ಸ್ಟೂಡೆಂಟ್ ಅನ್ನು ನೀವು ಇಂಜಿನಿಯರ್ ಮಾಡಿದೀರಂತೆ ಹೇಳ್ತಾ ಇದ್ದೀರಿ
0: ಈಗ ನನಗೆ 4 ಪೆಟ್ಟು ಕೊಡ್ಲಿಕ್ಕೆ ಹೇಳ್ಬೇಡಿ
2: ಅಲ್ಲ ಕೇಳಿ ಎಲ್ಲ ಖುಷಿ ಆಯ್ತು ಮತ್ತೆ ನೀವು ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸರ್ ಅಂತೆ ಅಲ್ಲ
1: ಹೌದು
2: ತುಂಬಾ ಅದು ತುಂಬಾ ಸ್ವಲ್ಪ ಟಫ್ ಸಬ್ಜೆಕ್ಟ್ ಹಾ ನಿಮ್ಮ ಮಾತೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್
1: ತಾವ್ ಎಲ್ಲಿಂದ ಮಾತಾಡುದು
2: ನಾನು ಜಲ್ಲಿಗುಡ್ಡೆ ರತ್ನ ಶೆಟ್ಟಿ
0: ಥ್ಯಾಂಕ್ ಯು ರತ್ನ ಶೆಟ್ಟಿ ಅವರೇ ಥ್ಯಾಂಕ್ ಯು
1: ಆಯ್ತು
0: ಓಕೆ ಸರ್ ಅಂತ ಪುತ್ತಾಚ ಕಷ್ಟ ಅಂತ
1: ತುಮಕೂಸಿ ಪರ್ಕೆ ನಿಮ್ಮ ಕೂಮೋಕೆಲಿ ತಶೆ ಆಸರು ಕೊನೆ ದುಸ್ರೋ ಕೃಷ್ಣದ ಸಲ್ಯಾರ ತಕ್ಕ ಕುಮ್ಮೋಕ್ ದೇವಣ್ಣ ಮಕ್ಕ ಸರ್ ನೀಲ್ಲೇ ತೊಡೆಮ್ಮ ಪನ್ಮುಣಿ ಅವಕ್ಕೆ ವೆಲ್ಟು ಸ್ಥಿತಿ ರಸ ತೆಗೆದುಕೊಂಡು ಇಲ್ಲಿ ಶಿ ಮುಜಿ ತಾಂಕಿ ಪುರ್ತಿ ಕುಮ ಕರಿ ಜೇ ಮುಳ್ಳೆ ತೆ ಬೊಗ ಮುಜಿ ತೆ ಇಲ್ಲ
0: ಓಕೆ ದಿನಿ ಹೆಚ್ಚಿ ಖುಷಿ ಹೆಚ್ಚಿ ಅನಿ ಆಡು ಗಡಿತ
1: ಮಸ್ತು ಅಸಾತ್ ಆಡುಕು ಗಡಿತ ಆಸಾತ್ ಮತ್ತು ರೋಷನ್ ಅಂತ ಸಂಗ್ತ ಮುನ್ಶಾಕ ಜೀವನ ಅಂತ ಕಷ್ಟ ಮುಳೆ ಯಜಸ್ ಯಜಸ್
0: ಯಜಸ್
1: ಸುಖನ ವಾಡುಲ್ಲೋ ಮುನಿಸ್ ಕೆದಳ ಸಾಡು ಬಳವಾಣ ಜರ್ ತೆರಕ ಮುನ್ಶಾಕ ಕಷ್ಟ ಎತ್ತಾತ ತೋ ಮುನಿಸ್ ಆಪ್ಲೆ ಜೀವಿತ ಫುಡ್ಕೊರು ಸಂಗ್ತ ತ್ಯಾದಿಕೊಂಡು ಕಷ್ಟ ಅಮ್ ಕಸನ್ನು ಊರ್ಲ ಕೊಡಕೆ ಜಸುನ್ ತಮ್ಮ ಕತೆ ಕಷ್ಟ ಸ್ಲಾತ ತ್ಯಾದಿಕೊಂಡು ಕಷ್ಟ ಇಲ್ಲ ಕೂಡ್ಲೆ ಆಮಿ ಅಮ್ಕ ಎಕ್ಕಿತ ಕಷ್ಟ ಇಲ್ಲ ಮುಳ್ಳೆ ಶಿರಪ್ ಚೆನ್ನೈ ತ ಕಷ್ಟ ಅಂತ ಅವನು ಮುಂದೆ ಮುಕ್ಲೆ ಜೀವಿತ ಕಷ್ಟ ಮಾಡು ನಡೆಯತ್ ಏಲಿ ಸ್ವಾಮಿ ಶಿಕಾಸೈ ಸಂತೋಷಿ ಗಡಿತ ಮಸ್ತು ಅಸಾತ್ ಮುಜೆ ತಮ್ಮ ಶಿಕ್ಲೆ ಬುರ್ಗೆ ಒಳ್ಳೊಳ್ಳೆ ದಕ್ತರ್ ಜಲ್ಯಾತ್ ಪೊಲಿಟಿಷಿಯನ್ ಜಲ್ಯಾತ್ ಡ್ರಾಮ್ಯಾಟಿಕ್ ಜಲ್ಯಾತ್ ಫಿಲ್ಮ್ ಡೈರೆಕ್ಟರ್ ಜಲ್ಯಾತ್ ಫಿಲ್ಮ್ ಡೈರೆಕ್ಟರ್ ಜಲ್ಯಾತ್ ಆಸ್ ಮುಜೆ ಮೊದೆ ತಂಚ ಮೊದೆ ಸಂಪರ್ಕ ನಾಂತರಿ ಖಂಡಿತ ಮುಜೆ ಊಟ ಅಸ್ತು ಬರ್ತದ
0: ವೆನ್ ಯು ಮೀಟ್ ದೆಮ್ ಮುಜೋ ಸರ್ ಜಂಗ್ಪುರ
1: ಅಬೈ ಅವೇ ಜಾವಣಿ ಯಾ ಬುರ್ಗೇನ್ ಪೂರ ಬುರ್ಗೇನ್ ನಿ ನಾರ್ಬರ್ ಸರ್ ಸೋ ಊಡ ಅಸ್ತು ವರ್ತೆ ದೋ ವರಿ ಜಮಳ ಚಿತಾ ಪಾಳೆ ತೆ ಮುಜೆ ಸ್ವಾರ್ಥ ಚಿಂತಾ ಸರ್
0: 100 ಬುರ್ಗ್ಯಾಂಕ ಕಿತ್ಲೆ ಜನ ಕೂಡ ಸರ್ತ ಏಕ ಕ್ಲಾಸ್
1: ಓಯ್ ತ್ಯಾದಕುನು ಅವೇ ಮುಂಚೆ ಸಂತೋಷ ಜಿ ಗಡಿತ ಅಸತ್ ತಿ ಅಮಿ ಪಾಸಿಟಿವ್ ಅನ್ ಕಂಗಿದೆ ಖುಷಿ ಬಹುದೇ ಕಷ್ಟ ಇದ್ದಾಳ ತೆ ನೆಗೆಟಿವ್ ಕಂಡಿದ್ದೀನಿ ತೆ ಪಾಸಿಟಿವ್ ಅಂತ ಕಂಡಿದ್ದೆ
0: ಓಕೆ ಹಂಗ ಸರ್ ಸರ್ ತುಂಬ ಚೆನ್ನಾಗಿ ಈ ಸರ್ ಹೋಗ್ ಜಾಯ್ ಸಗಳ್ಯಾ ತುಂಬ ವಾವ್ರ ಅಂತ ಜೈತಿ ತುಂಬ ಚರಾಟ ಒಳ್ಳೆ ತುಂಬ ಸದಾ ಬಿಝಿ ಅಸಲೆ ವ್ಯಕ್ತಿ ಪಣ ಆತಾ ನೀವು ರತ್ ಜೀವಿತ ಆಸಾ ತುಂಬ ಕಿತೆ ಕಶೆ ಭುಕ್ತ ಸರ್
1: ರೋಷನ್ ಹಾಗೆ ಕೆದಾಳೆ ಮುಚ್ಚಿ ಆಸ ಅವು ರಿಟೈರ್ಡ್ ಜನ आणि हर एकल्याक म्हणू शकेल रिटायर्ड म्हणजे असतात
0: अंत जिनीयाचे
1: अंत जिनीचे कळले रिटायर्ड झाले कुठले संसार आखेर जर तकले हातून बसचे नाही तू घर असताना घरा खंची कामं असतात ती तू सोदून काढ ते तर तुका तू बिझी दवरताय ते झटचे जाऊ दी गैरम करचे जाऊ दी या कुसनात बैले कुम करचे जाऊ दी वस्तुरगडी करचे जाऊ दी वस्तूर मिश्रा घालचे जाऊ दी हे पुरा कामां असत पळय त्या मनशाक बिझी दवरतात आणि आजून तितकन असा तशें एक सुपवट म्हणलं बघाना उपगुण म्हणलं बघाना
0: ओके माईक आका तुम्ही मस्त विरोध म्हणल्यार ऍज अ टीचर म्हणलं ओत घेत असताना माईक हरू लोन भुरग्यांक शिकवचे किती सवाल केला
1: देवान म्हाका सुबित्त ताळो दिला घट्ट ताळो दिला घणघणीत ताळो दिला त्या देखून देवान दिल्ले हे देणे आसता आसतना हांवें काल्या खातीर माईक उपयोग केली
0: आणि माईक
1: आणि हांव शिकयन आसताना ती इलोशे सांगत एका मुल्यार शिकयल्यार हांवे व्हाईट बिल्डिंग म्हणून सारे करताले वस्तू जर पाद्रा पाणी म्हणले असा अळ्या नॉर बाटा येला बोब मारू सुरू केल्यो म्हणून
0: नीद पड एक जोक्स जाऊंक पुरो हे तुम्ही अटेंडन्स पंची करना जाल्यार तो बेगीन पाद्र्या बागत ओके आज कोणाचो पर उडास काढूंक अशें येतात तुम्ही तुमच्या शिक्षक जिवितांत एलोशेसान तुम्ही इतलो एक सवा दिला म्हणटा जायते एलोशेस मात तुमकां एक प्रेरीत केले जायते तुम्ही उलयता उलयताना उल्लेख केल्लो आसा पूण एका व्यक्ती वरवीं तुम्ही अजूनय तो व्यक्ती तुमकां मोगो आसा जाल्यार बरो शिक्षक म्हण तुमी मानता जाल्यार एज अ टिचर वन नो एडमायर्स वन मोर टिचर इन हिज लायफ म्हळ्यार कोण तो
1: मस्तू आसात मात म्हज्या कश्टांत म्हाका पाटी भितरलो एक मनीस आसा तो फादर डेन्झेल तो म्हजो अध्यापक म्हज्या कश्टा वेळार म्हाका तो पावल्लो
0: डेन्झेल्लो
1: म्हाका धैर्य दिल्लो त्या मनशाक हांव केदाळे विसरना दुसरे म्हजो फादर मेल्विन फादर मेल्विन आज तो आमच्या मध्ये ना मस्त दूख भोगता म्हाका
0: असताना सांगून गेलो
1: तसो मस्त उगडास करता फादर मेल्विन असो जर तर फादर मेल्विन असलो तर म्हज्या हांवें ह्या इस्काल गाडयले त्या भुरग्याक आजही तो कुंभ करता असलो कोण नाय ते भुरगे म्हणटा फादर मेल्विन ना म्हणून काय बिट्टू वदर सर म्हणून ते भुरगे हातून अजूनही रडटा ते देखून आता जाले म्हणजे फादर मेल्विन ताणें म्हळ्यार फादर मेल्विन एक उतर सांगलें ते चेडवाक नानू इल्लिंद होदरू एल्ली इद्दरू कोणय उसीर इरुव तनक निन्न विद्याभ्यास बग्गे नानू काळजी वहिस्तेने
0: बसवणे
1: त्याचे बसवणे पूण ते बसवणे बसवणे जाणून तुरले देवान ताका विघेस पयलो
0: ओके निमाणे आज रेडिओ सारंग खायले असं आम्ही आणि तुमची ओळख सदानीत असा झाल्या रे ती वेगळी पण संदर्शन वेगळे पाटी गोवन पळयले तुम्ही सलयले वाट पळयली कशें भोगले रेडिओ सारंग
1: बारी खुशी जाली म्हाका बारी खुशी जाली म्हजे भितर हांव तुवें आपोवणें दिता आसतना काल हांव म्हाका तो दुबाव हांव उलोवंक सकाळ घे म्हणून तो दुबाव म्हजे ते आसलो राती न्हिदलो मोदे दोन तीन मिनट जाग जाली हो फाल्यां रोशन आपयला म्हाका काल उलोवचे काल हांवें आज काल काल म्हणजे रोशन हांवें एक जेजू देवा तू म्हाका कुमो कर हांवें कितें उलय जे तूं तुज्या मोती घाल आनी तुजे पातयेन हांवें मुखार जाल्यार काम करचें त्या देखून हांगा आयले उपरांत पळय हांव इतलो उलयलो हे देवाणेन तूं म्हजी ती उतरां घाल्लीं आनी ताच्या कुमकेनच हांव उलयलो म्हूण सांगू अपेक्षिता
0: ओके मोगाच्या नॉर्बर्ट सर रेडिओ सारंगाक तुम्ही आयल्यात शिक्षकाचो दीस आसा सकळ शिक्षकांक दिवची लास्ट कितें एक संदेश तुम्ही दिवंक शकतात
1: तुमच्या हाताक लास्टची ती भुरगीं ती तुमची न्हय जाल्यार परक्यांची जाल्यार त्या भुरग्यांक तुम्ही तुमचीच कर्मकांड घेया
0: तुमीच एक थंय सर आवय बापायच्या जाग्यार
1: आवय बापायच्या जाग्यार रावा आनी तांकां मोग दिया मोगदित आसतना तांकां बुकांतली जाणवाय दिया आनी ती भुरगीं खंडीत जावन तुमच्या मोगा खातीर म्हणी बरें शिकोवन मुखार भारताचें भविश्य संभवतली.
0: ओके, तर मुगाच्या नॉर्बर्ट सर, आयच्या दिसा रेडियो सारंगाच्या ताळो मोळो सोबितां कडल्यान वेदी सोबयली मात्ने तुमी साहित्यां उलयल्यात. वेळाचें बंदड आसा उलोवचें तें मुग्धा ना, कित्याक 37.5 years ऑफ जर्नी ऑफ एज अ टिचर तें मस्त उलोवंक आसा. पूण हांगासर वेळ मुग जाता, वेळ राखना. एकच एक घडीत सांगूंक आशेता, आमी सकड म्हणटा संवसारांतलो उबार पर्वत कोणसो घे म्हण, माउंट एव्हरेस्ट म्हण जाप दितात तुमी. पूण हांव म्हणटा म्हज्या तुत्रांनी, खंयच्याय एका लेखकाचें कोटींग नाही आहे, म्हजेंत कोटें, संवसारांतलो व्हडलो पर्वत हांव जावन आसा, म्हणजे हर एक व्यक्ती जावन आसा. आनी हांव त्या जिवितांत सरची मेटांस खंयच्या उंचायेक पावता गे तेंच एक आमच्या शिकार पावता. आमची हायट 7 feet आसूंक पुरो या 5 feet आसूंक पुरो, पूण आमी केल्लीं तीं कामां तेंच माउंट एव्हरेस्टाच्या उबाऱ्याक पावता जाल्ल्यान आमी वो जिवीत म्हणलो पर्वत उबाऱ्याक व्हरूंक पळया. त्या पर्वताची उबाराय ती आमकां मेळचीच ना, लेखाक येवचीच ना. आनी असलो एक पर्वत तुमी तुमच्या शिक्षण जिवितांत 30 आनी 7 वर्सांच्या सर्तीक आवदेन तुमी उबो केल्लो आसा जायत्या भुरग्यांच्या जिवितांत, तेंच तुमकां एक बरेंपण जालां सर, अशें म्हणून तुमकां हांव दिनवास म्हणटा. देव बरें करूं म्हणटा. परत मेळटा हांव मुगोच्यान येवच्या हप्त्यांत, पूण 8 तारखेर ताळो ओमाळो शीद प्रसार आसचो ना म्हूण आतां आमी तेलसयता. पूण त्या दिसा एक दुसरेंच एक वेगळेंच कार्यक्रम आमी दितेल्या मोदी फेस्ताचो संदर्भ जाल्ल्यान. पूण आयकत रावा रेडियो सारंगीकशे 7.8 FM रंगरंगाळ चिनी.

ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣ

0: ಕೊನೆಗೆ ನೋಡೇವಿ
1: ಕುಕ್ಕದ ಕಟ್ಟೆಗೆ
0: ವರ ಸರಿ ಕಣ್ಣು ಬುಲಾದು ತೂಲಾಗೆ
1: ಅವು

0: ఎంచవు
1: ఉంటో

0: ಹೋಗೋಣ.
1: ಕಾರ್ದಿಲ್ಲ ಕಾರ್ದಿಲ್ಲ.

0: ಇದು
1: ಮೂಲ್ಯ
0: ಮತ್ತೊಂದು ಪಿತಾರ್ಥವಾಯಿತ ಏನು ಕಾಸುರೆ ಸುರೆ ಕೇಸಿ ಒಕಾಸುರೆ ಇಂಚ ಒರಿಯೋದವ್ರಿ ಮಿಸ್ಸರಾಯ್ ನಿಕ್ಲಾಗಿ ಗುರಿಕಾರ ಬಂಡದ ನೆಮಕ ಬಲ್ತೇರೆ ನಮ್ಮ ಮಹಾರಾಜರಿಗ ಬಗೆ ಮಾನಿಯ ಐನ ಆ ಕೃಷ್ಣ ಬಲರಾಮೇರನು ಕೆರಿಯರೆಂದು ನಮ್ಮ ಪಿತಾರ್ಥವಾಯಿತ ನನ್ನ ತುಂಬುದ ಕಾರ್ಯಸೂತ್ರದ ವಿಷಯಡು ತಾನ ನಿಕ್ಲೆ ನಂಬರ್

ನಮ್ಮ ಮಹಾರಾಜನ ಪಗೆ ಬಾಯಿ ನ್ಯಾಯನಂತಿನ ಕೃಷ್ಣ ಕೈ ತಲೆದ ನನ್ನ ಗೋಗ್ಲಡ ಬುಲೆಯಂದಿಲ್ಲೆಗೆ ಎಲ್ಲಿಯ ಬಾಲ ಎಂದು ಜಾತಿಯಿಂದ ದೋಜ ಬಂದೆ. ಆಯ್ತು, ನಮ್ಮ ಮಾತೆಲ್ಲ ಒಟ್ಟಾದು ಹೋದು ಮುಗಿದ

కృష్ణ వర్తదు.

ಒಂದು ಬಂಡಿದ ರೂಪಡು ಜೋಕುಲು ಗೊಂಪು ನಡೆ ಬಾಪೆ ಜೋಕುಲು ಎನ್ನಡೆ ಕುಲ್ಲು ನಾಸಡು ಬರ್ಪೇರು ಆಗ ಚಕ್ರ ನಾಗಣ್ಣ ಬಿದ್ದವಾದು ಊರ್ಬಳಕ ಮನ್ಪೆ ಕೇಸಿ ಕುದುರದ ರೂಪಡು ಬಕಸುರೆ ಮಲ್ಲ ಕೊಕ್ಕರೆ ಅದು ಒಂದೊಂದು ರೂಪ ಬಂದದ ಹೋಯ್ತು ಕ

ನಿನ್ನ ಲಟ್ಟ

ಮುಂದ ಬಸವೇ ಅದು ಮುಕ್ಕುರ್ದಕ್ಕೆ ಶುರು ಮಲ್ತತ್ತ ಇತ್ತಿ ಕೈಕಂಜಿನಗ್ಲ ಮೇಪದ ಜೋಗನೆಗ್ಲ ತಾಡಿದ ಕಂಪು ಮಲ್ತತ್ತ ಕಪಟಡು ಸೀತ್ರಿ ಒಪ್ಪು ಒಪ್ಪಿನ ಇನ್ನ ಗೊಬ್ಬುಗ್ಲ ನಿಂತಲ ಕಡೆಗಾಲ ಬೈತುಂಡು ತಂತ ಗಟ್ಟಿ ಉಂದುಂದಾಟ ಬರಬಹುದು.

பார்த்து பேசுறது ஊரெல்லாம்.

ನಿನ್ನ ನಾಡಲ್ಲ ಉಟ್ಬೇಕು ನೆನಪಡ ಏನ ನಿಂಗ ಕನಟ್ಲೈನ್ ನೋಡ್ಸಿ ಬರ.

ஓலா புட்டு

0: ഏകബല തക്കതായെന്ന് പത്തിന പ്രമോട്ട് തരുണ്ട് കളുവേ പത്തെ തൊരട്ട് പത്തത് ജനജാൻവാരെന്ത് തൂവന്ത്രി തുടങ്ങിയെത്താ ഇന്ന കാരട് പത്തിത്തനി
1: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ ನೈನ್ ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ಕಿನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇನಿತ ಈ ತುಳು ಕಾರ್ಯಕ್ರಮಗು ನಿಖಿಲ್ಗೆ ಮಾತ್ರಿಗಿಲ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಕುಡುಪು ತಡ್ಪೆ ಬಟ್ಟಿ ಉಂದಿನ ಪೂರ ಬೂರುಡು ನೈಪುನಂಚಿನ ಬೇಲ ಮಲ್ಪನಕ್ಕಳೊಟ್ಟಿಗೆ ಪಾತ್ರ ಕತೆ ಅಕುಲೇನ ಪಾತ್ರ ಪಾವನಾರ್ ಎಡ್ವರ್ಡ್ ಲೋಬೋ ತೊಕ್ಕೋಟು.
1: ನಮಸ್ಕಾರ ಕೇಳುಗರೆ, ನಿಖಿಲ್ ಕೇನಂದುಲ್ಲರು ರೇಡಿಯೋ ಸಾರಂಗ್ 107.8 ಎಫ್ಎಂ ಒಂದು ರಂಗ ರಂಗದ ಬದುಕು. ಕೃಷ್ಣ ಕೊರಗ ಮೇರೆ ತಿಕ್ಕಿದೇರು ಮೇರು ಮೂಲು ಕುಡುಪು ಮತ ಮಲ್ಪೇರು ಅರಡ ಒಂಜಾತ್ ಪಾತ್ರ ಪಾತ್ರಗ. ನಮಸ್ಕಾರ ಪಲ್ಲೆ ಕೃಷ್ಣ, ನೀವು ಎಂಚಿನ ಮಾತ ಮಲ್ಪರು ಕುಡುಪು
2: ತಡಪೆ ಮಾಡಪ್ಪ, ತಡಪೆ ಬೂರ್ದ ತಡಪೆ ಎಲ್ಲ ಕಟ್ಟುವ ಬಾಕ ಪುಡ ಎಲ್ಲ ಮಾಡಪ್ಪ. ಈತ ಕುರು ಒಂದು ನುಪ್ಪು ಕಾಬಿನ ಕುಡುಪು ಮಾಡಿದ್ದೀನಿ ಅಗ್ಲಿ ಬಾಕ ಪೇರು ಅರ್ಪಣ ಕುರುವೆ ಇಲ್ಲ ಬೂರ್ದ ಮಾಡ್ಬೇಕು ಬಾಕ ಬಟ್ಟಿಲ ಮಾಡಪ್ಪ, ಗೊಬ್ಬರದ ಬಟ್ಟಿ ಮಣ್ಣದ ಬಟ್ಟಿ ಮಾಡಪ್ಪ ಈಗಲಿ ಬೂರ್ದ ಗುಡ್ಡ ಇದಕ್ಕಂತ ಮಾಡಪ್ಪ ಅಂಗಡಿ ಕೊರಪ್ಪ. ಅವ್ಳಿಗೆ ಕೊರನೆ ಆಗ್ಲಿ ಅಂಗಡಿ ಬಂದ ಅಲ್ಲ ಆಕಲು ಬಣ್ಣ ರೇಟ್ ಆಕಲು ಕೊರ್ಬೇರಿ ಎಂಕಲು ಬಣ್ಣ ಎಂಕಲಿ ಕೊರ್ಬೇರಿ ಅಚ್ಚ
1: ಇರ್ನ ಊರು ಅಲ್ಲ ಬಂದು
2: ಇನ್ನ ಬಜ್ಪೆ ಗುಂಡ ಬಜ್ಪೆ ಗುಂಡ ಬದವು ಬಜ್ಪೆ ಗುಂಡ ಬದವು
1: ಬಜ್ಪೆ ಗುಂಡ ಬದವಡ್ದು ಬೈದಾರು. ಎಂಚ ಇರಿ ಇವ್ರು ಕುಡುಪ ಮತ್ತು ಬೇತೆ ಹೋಲ ಅಂಗಡಿಗೆ ಮತ್ತು ಪಾಡುವರು
2: ಅಂಗಡಿಗೆ ನಲ್ಪೋಡ ಎಂಕಲು ಕೊರಪ್ಪ ಆಕಳು ಇವ್ಡು ಮಾರು ಇರಿ ನಾಕಲೆ ಲಾಭ ಬಿಡುತ್ತೆ ಅಂಚ ಒಂದು ನೂತೈವ ಪೇರ ಅರ್ಪಣ ಗುರು
1: ದಿನಕ್ಕೆ ಏತು ಕುಡುಪು ಮತ್ತು ಮಲ್ಪರು
2: ಅವಕ್ಕ ಗುಡ್ಡ ಇಡ್ಕಂತದ್ದು ನಾಲ್ಕು ಮಾಡಿ ಇಲ್ಲ
1: ಉಂಡ ಇರಿಗ ಐಟು ಯಾವುಂಡ ಖರ್ಚಿಗೆ
2: ಯಾವುಂಡು ಯಾವ್ದಾದ್ರು ಬಗ್ಗೆ ಜೋಕುಲು ಅಂತ ಬೇನ್ ಡಾಬ್ ಉಂಡಿ
1: ಏ ಜೋಕುಲು ಇಲ್ಲ ರೆಂಚ ಮತ್ತೆ ಹೆಂಚಿನ ಬೇಲೆ ಮಲ್ಪರ ಅಥವಾ ಬೇತೆ ದಲ ಮಲ್ಪರು
2: ಅವ್ರಿ ಬೇರೆ ಇರಲಿ ಬಕ್ಕವ್ರ ತಿಲ್ಲಾಡಿ ಅನ್ನು ಪಣ್ಣು ಬಕ್ಕ ಪಂಚೋಲ ಬೂರ್ಗಂತ ಬಾಳ
1: ಕಾಡು ಮಾತ್ರ ನಾಶ ಒಂದು ಮರದೈಕಲು ಬೂರು ಮಾತ್ರ ತಿಕ್ಕುಜಿ ಓ ಒಲ್ದು ಕನ್ನಾಯರ ಪಾಪರ್
2: ಅಲ್ಪಣೆ ಅದ್ದ ಪಾಡಿ ಅಲ್ಪಣೆ ಭೂಮಿನಿ ಅಂದ ಅದ ಬಡಿ ಭೂಮಿ ಮಾತ್ರ ಕಾಡು ಮಾತ ಹೋಗ್ತುಂಡು ಮತ್ತೆ ಲೆವೆಲ್ ರಂಚ ಅಂದ್ರೆ ಕಂತ ಕಂತ ಮಡದಿ ಹಾನಿ ಕಾಪುಜಿ ಮಣದನಿ ಕಾಂಡು ಮಣದನಿ ಕಾಂಡು
1: ನೀರಿಟ್ಟು ಪಾಡುವರ
2: ಈಜಿ ನೀರಿಟ್ಟು ಪಾಡು ಅವನು ಚೂಲಿದ ಪೆರಂಡು ಚೂಲಿದ ಪೆರಂಡು ಚೂಲಿದ ಎತ್ತದ್ದು ಬಾಕ ನೀರಿಟ್ಟು ಪಾಡದು ಮಡಿಪಿನ
1: ಬೇರೆ ಕಮ್ಮಿ ಆತನು ಪನ್ಪರ ಇರು ಬಕ್ಕ ನನ್ನ ದುಂಬಗದಾತ ಕೊನೆ ಹಾಪಣರಿ
2: ದುಂಬಗ ಆಯ್ತ ದುಂಬಗ ಬಕ್ಕೊಂದು ಜೋರಿಸುವಾಗ ಆಪಣ ಪುಲ್ಲದಿನ ಅಂತ ನಮ್ಮ ತಾರದ ಬೇರೆ ಅಂಜನೆ ಪುಲ್ಲ ಬಿದ್ದಿನ ಆಪಣು ಪಕ್ಕದಲ್ಲಿ ಆಪಿಸಿ
1: ಅವೇ ಕುಡುಪತ್ತಂತ ಬೇತೆ ಮತ ಮತ ಮಲ್ಪೆ ಕೊಂಡರು ಎಂಚ
2: ತಡಪೆ ಕಾಪಿಲ್ಲ ಬೂರು ಅಣಬಿನ ಆಯ್ಕೆ ಬೂರು ಗುಡ್ಡೆ ಅವಲ
1: ಅವು ತಿಕ್ಕೊಂಡೆ ಬೂರು
2: ಅವಲ ತಿಕ್ಕುಜಿ ಕಾಡು ಮತ್ತೆ ಲೆವೆಲ್ ಅದು ತಿಕ್ಕುಜಿ ಬಾಕ ಕಾಂಟೆ ಮಲ್ಪಂಡ ತಾರಿದ ಕೊತ್ತಲ್ಲಿಗೆ ಮಡಲ್ ಕಡ್ಬೋಡು ಮಡಲ್ ಕಡ್ತಿನ ಗೊಂಜಿ ತಾರಿಗೆ ನೂತಾಯಿ ರೂಪಾಯಿ ತಾರಿ ಮಿತು ಹೋಗಿ ಕೊಂಡು ಬೇರೆ ಅವಳ ದಾಲ ಹೆಚ್ಚಿಗೆ ಎಕ್ಲಿಕ್ ತೂಗೋಡು ನಂದು ತಾರಿ ಯಾರು ಇಡ್ಡೆ ಮತ ಅಂಡ ಎಕ್ಲಿ ಕೊಂಡಪ್ಪ ಗೊಂಜಿ ಕಾಂಟೆ ಏಳು ಆಜಿನ ಕೊರ್ಬೇರು ಮಲ್ಲ ಕಾಂಡೆ
1: ಇರಿಗೆ ಪ್ರಾಯಲ್ಲ ಹತ್ತಿಂದು ಎಂಚ ಎಂದಿಗೆ ತಾರೀಕು ಮತ್ತೆ ಬಡಪೇರು ಆಪಣ
2: ಬೇತೆ ಏನಣ್ಣ ಮಲ್ಪಣ ತಾರೀಕು ಮತ ಅಂಚ ತಾರೀಕು ಮಲ್ತದ್ದು ಬರ್ತೈತ ಅಂಚ ಕಡು ಪೋಯಿರು ಅವಲ ಏನ್ಮ ಐನಿಂದ ಕಡು ಪೋಯಿರು
1: ನಿಕ್ಲ ಕೈಡ್ದೆ ಕಾಸು ಕೊರೋಡು
2: ಎಂಕ್ಲ ಕೈಡ್ದೆ ಕೊರೋಡು ಎಂಕ್ಲ ಕೈಡ್ದೆ ಕೊರೋಡು ಎಂಕ್ಲ ಕೈಡ್ದೆ ಕಾಸು ಕೊರದು ಬಕ್ಕವನ ಚಾ ಕೊರೋಡು ಬತ್ತಿನ ಬೈನ ಬಸ್ ಕಾಸು ಅವು ಎಂಕ್ಲ ಖುಷಿ ಆಯ್ಲಕ್ಕ
1: ಇರ್ನ ಇಲ್ಲಡ್ದು ಬೂರು ಮತ್ತು ಕಣಪಣ ಜಾಗೆ ಮಸ್ತ್ ದೂರ ಅಪ್ಪಣ ಎಂಚ ಕಣಪರ ಇಕ್ಕಿಬ್ರ ಬಾಡಿಗೆ ಕೊರತೆ ಕಣಪರ ರಿಕ್ಷಾಡು ಮತ್ತೆ
2: ರಿಕ್ಷಾಡು ಕಣಪಿನಿ ರಿಕ್ಷಾ ಬಣ್ಣ ಬರೋದು ಒಂಬಿನಿ ಬಾಕಿ ರಿಕ್ಷಾ ಬಣ್ಣ ಮಲ್ಕೊಂಡು ಒಂದು 250 ರೂಪಾಯಿದು ಬೂರು ಅರ್ಧ ಬಾಡಿ ಹಂಚಿದ್ದು ಅನ್ನಾಗ ಓಲ್ಡ್ ಏರ್ಪಡ್ದೆ ಬೋಡು
1: ಇದು ಇರಿಗೆ ಬೂರು ಮತ್ತು ಕಣಪನ ಉಂಡ ಒಂಜಿ ಎತ್ತು ಸಮಯಕ್ಕೆ ಬೋಡಪ್ಪಿನ ಬೂರು ಮಕ ಮತ್ತು ಕಣಪರ
2: ಎಗ್ಲು ಬೂರೇ ಬೂರು ಕಣಪ ಒಂಜಿ ರಡ್ಡು ಮೂರು ದಿನಕ್ಕೆ ಉಂಡು ಮೂರು ದಿನಕ್ಕೆ ಉಂಡು ಮಂಜಿ ಪದರಡ್ಡು ಕುಡ್ಬು ಆಪುಡು ಪದರಡ್ಡು ಕುಡ್ಬಂಡೆ ಒಂಜಿ ದಿನ ಭಯ ಮುಟ್ಟ ಕುಡ್ಬು ನಾಲ್ಕು ಗಂಟೆ ಮುಟ್ಟ ಕುದ್ಬೋದು ಬಕ್ಕ ರಿಕ್ಷಾ ಬಣ್ಣ ಮಲ್ಕೊಂಡು ರಿಕ್ಷಾ ಕಣಪಿನಿ ಮಣದಾನಿ ಚೂರು ಮಾಡ್ಬೋದು ಮೂಜಿ ದಿನ ತಾಕೊಂಡು ಪದರಾಡು ಕುಡ್ಪು ಮಾಡೋಣ
1: ಅದು ಇಂಚ ಇರಿಗೆ ಪದರಾಡು ಕುಡ್ಪು ಮಾಡುತ್ತಿನ ಯಾವಂಡ ಐತ ಖರ್ಚಿಗೆ ರಿಕ್ಷಾಗ್ಲ ಕೊರೋಡು ಇಲ್ಲ ನೇರ ಪೋಡು ಒಂಜಿ ದಿನ ಇಟ್ಟಿದ ಪಿರವಡೆ ಪೋಡು ಒಂಜಿ ದಿನ ಎರಡು ದಿನ ನೇತ ಕುಡುಪು ಮಲ್ಪಿ ಬಿದ್ದಾಡ್ಬೋದು ಎಂಚ
2: ಆಪಣು ದಾದ ಅನ್ಕೊಂಡು ಒಂದು ದೇವ್ರ ಸಾಯಿರಲಿ ಜೋಕರಂದು ಬೇರೆ ಮಿಂಡ ಆಪಣು ಅಂಜ ಬಕ್ಕ ಅನ್ಕೊಂಡು ಬಕ್ಕ ಬಕ್ಕ ಏರ್ದೆಲ್ಲ ಕೇಂದ್ರದ ಹೋಗ್ಬೋಜಿ ಅಂಜ
1: ಏತ ಜನ ಪೋಪರು ಪೋಣಾಗ ಇಂಚ ಮತ್ತು ಕನಯರ
2: ಬಂಜೋ ಏನ ಬಂಜೋ ಮಗಲು ಬಕ್ಕ ಏನ ಮೈತ್ರಿ ಅಲ್ಲಿ ಹೋಗ್ಬೇರು ಎರಡು ಜನ ಮತ್ತು ಒಟ್ಟಿಗೆ ಅದು ಹೋಗ್ಬೇರಾಗ್ಲಿ ಯಾನ್ ಪೋಪುಜಿ ಯಾನ್ ಇಲ್ಲಡೆ ಯಾನ್
1: ಈರು ಪೋಪುಜಾರ್ ದುಂಬು ಪೋ ಅಂತಾರೆ ದುಂಬು ಈರೇ ಪೋದು ಮತ್ತು ಕನ ಅಂತಾರೆ ಇದೆ ಮಾರ್ಕೆಟ್ ಬಂಡ ಓಲ್ ಮತ್ತು ಅಂಗಡಿ ಪಾಡುವಾರ
2: ಬಜ್ಪೇಡು
1: ಬಜ್ಪೇದ ಅಂಗಡಿ ಮಾತ್ರ ಕುಡ್ಲಾಗದಲ್ಲ ಕಣಪೂಜಾರ್
2: ಕುಡ್ಲ ಕಣಪೂಜಿ ಕುಡ್ಲ ಹಾಕಲಿ ವ್ಯಾಪಾರ ಹಾಕಲಿ ಮತ್ತು ಕಣಪೇರಿ ಅಂಚೆ ಹಾಕಲಿ ಬಜ್ಪೇಡ ಕೃಷ್ಣನ ಅಂಗಡಿ ಬಗ್ಗ ಸಾಮಾನ್ಯ ಅಂಗೀರಿ ಬಗ್ಗ ಉಳ್ಳಿ ಸಾಹೇಬನ ಉಳ್ಳಿರಿ ಮಾರ್ಕೆಟ್ ಉಳ್ಳಿ ಹಾಕಲು ಒಪ್ಪು ಇರಿ
1: ಅಂಚ ಅವೇ ಬಟ್ಟಿ ಮತ್ತು ಮಲ್ಪರಿ
2: ಹಾಂ ಬಟ್ಟಿ ಮಲ್ಪ ಗೊಬ್ಬರದ ಬಟ್ಟಿ ಮಣ್ಣ ಬಟ್ಟಿ ದುಮ್ಮ ಮಣ್ಣದ ಬಟ್ಟಿ ಇದು ಬೆತ್ತ ಬರ್ಬಂಡದೆ ಅವ್ಲತ್ತ ಬುಡ್ಚಿ ಅನ್ಬೇರು ಗೊಬ್ಬರ ಗೊಬ್ಬರ ಹಾಕಿ ಗೊಬ್ಬರ ಕೊಂಡು ಕಿದೆತ್ತ ಇತ್ತ ಬರ್ಚಿ ಅಂಬಿದೆ ತಕ್ಕೊಯ್ರಿ ಅವಲ ಬ್ಯಾಕೆಟ್ ಬೈದ್ರು ಬ್ಯಾಕೆಟ್ ಇಟ್ಕೊಂಡು ಬೇರೆ ಅಂಚ ಅಂಚೆ ಬೇಲೆ ಅಂತ
1: ಇಜ್ಜಿನ ಸರ್ಕಾರದ ದಾಲ ಏನಕ್ಲೆ ಸವಲತ್ತು ದಾಲ
2: ಇಜ್ಜಿ ಸರ್ಕಾರದ ದಾಲ ಬರ್ಬಿ
1: ಸರ್ಕಾರದ ದಾಲ ಸವಲತ್ತು ದಿತ್ತೊಂಡ್ರೆ ಪೋತಿಚಾರ ಇಂಚ
2: ಇಜ್ಜಿ ಎಂಕಲ ಬದ್ದು ಬೈಜಿ
1: ಕೊರಗ ಅಭಿವೃದ್ಧಿ ಸಂಘ ಬಂದ ದಾಲ ಉಂಡೆ ನಿಕ್ಲ ಅಕಲ ದಾಲ ಸಹಾಯ ಮಲ್ಪೇರಿ ನಿಕ್ಲಿ
2: ಇಜ್ಜಿ ಅಕಲ ಸಹಾಯ ಮಲ್ಪಿರಿ ಕೊರಗ ಸಂಘ ದಾಖಲ ಮಲ್ಪಿರಿ
1: ತುಂಬಗ ದಾಲ ಇರ್ನ ಇಲ್ಲದಕ್ಕಲ ಅತ್ತ ನಾನು ಇರ್ನ ಜೋಕುಲು ಮತ್ತೊಂದಿನ ಕಲ್ಪೇರಿ ಅಂಚ
2: ಜೋಕುಲು ಕಲ್ಪು ಜೇರಿ ಜೋಕುಲು ಕಲ್ಪು ನಾ ಬಾರಿ ಭಂಗ ಅತ್ತೆ ಒಂದು ಬೂರು ಕಾರ್ಡ್ ಪಾಡ್ರೆ ಭಂಗ ಮಾಡು ಅವು ತಡ್ಡು ಬಿರಲು ಪಾಡೋಡು ಬೇರೆ ಸೋಡು ಇಂಜ ಆಲೆ ಕತ್ತಿ ಮೂಲೆಂಡು
1: ಅವೇ ಬಾರಿ ಐಕ ಕತ್ತಿ ಬಂದೆ ಬೇತನ ಪುದರ್ ಐದಲ್ಲ ಕತ್ತಿಗೆ ಪುದರ್ ಉಂಡೆ
2: ಕತ್ತಿ ಬೇರೆ ಸುಣ್ಣ ಕತ್ತಿ ಎಂಚಾವತ್ತು ಬೇರೆ ಕೊತ್ತಲ್ಲಿ ಕೇಳಿ ಹಾಂ ಬೂರ್ದನೆ ಬೂರು ಕತ್ತಿನ ಬೇರೆ ಸುಣ್ಣ ಕತ್ತಿ ಇಲ್ಲ ಹಂಚಿನ ಬೀಸ ತಿರ್ಲ ಬೇರೆಸುವ ನಿಟ್ ಲಾಪ್ ಉಂಡು ಬಡ್ಡೆ ನೀಡು ಒಂದು ತುಂಡು ಬಾಲ್ದಲ್ಲ ಬಂದಿಲ್ಲ ಹೊತ್ತದಲ್ಲಿ
1: ನೀರೇ ಬೇರೆಸ ಮತ್ತು ಸಾನೆ ಮತ್ತು ನಿಕ್ಲೆ ಮಲ್ಪುಣಿ
2: ಎಂಕ್ಲೆ ಮಲ್ಪುಣು
1: ಇತ್ತೆ ಒಂಜು ಮೇಟ್ರಿ ಇಂಚಿನ ಊರುಳು ಮತ್ತು ಇರ್ನ ಇಂಚಿನ ಕುಡುಪು ಮಲ್ಪನ ಬರ ಉಂತೊಂದು ಬೈದಿನ ದಾದ ಬನ್ಪಾರ ಇರೊಂಜು ಜನಪದ ನೆಟ್ಟು ಮತ್ತು ಈ ನೆಟ್ಟು ಬರ ಉಪ್ಪುನಾರು ಈ ಬೇಲನ್ನು ಮತ್ತು ಐತೆ ಬುಡೋಡು ಪನ್ಪಿನ ಇರಗ ಬೇ ಊರುಲ ತಿಕ್ಕೋಜಿ ಅಂಚಿನ ಈ ಸಂದರ್ಭದ ಇರಿನ ಮನಸ್ಸಿಗೆ ಬೇಜಾರು ಉಂಡ ದಾದ ಈ ನೇನು ರತ್ತಿನ ದುಂಬು ಕೊಣೆಯ ಆಪೂಜಿ ಬನ್ಪಿನ
2: ದುಂಬು ಕೊಣೆಯ ಆಪೂಜಿ ದಾದ ಅಲ್ಪಿನ ಎಂಗ್ಳು ಬೆಂದಿನ ಕಸ ಬದ ದುಂಬು ಕಲ್ಪದಿನ ಮತ್ತು ಅಜ್ಜರಿಕ್ಲು ಅಡಿತ್ತೆ ಅವನು ಮತ್ತು ನರ್ಮದ ಬಣ್ಣ ಭಂಗ ಅಂಚ
1: ಮಸ್ತ್ ಖುಷಿ ಕೃಷ್ಣನ್ನ ಮಸ್ತ್ ಪೊರ್ಲುಡು ಇರ್ನ ಬಗ್ಗೆ ಕೆಲವತ್ತು ವಿಷಯ ಮಾತಂಗ್ಲಡ ಪಂಡರ್ ಈ ಹಿಂದೆ ಕುಡುಪು ಮಲ್ಪನ ಇರ್ನ ಕಷ್ಟ ಸುಖನ ಇಂಗ್ಲಡ ಪಟ್ಟೊಂಡರು ಇರಿಗೆ ಮತ ಸಾರಂಗ್ ಶ್ರೋತ್ರ ಬಾಂಧವರ ಪರ್ವದು ಉಡಲ್ ದಿಂಜಿ ಸುಲ್ಮೆ
2: ನಮಸ್ಕಾರ.

0: ಕೇಳಿಕೊರಿ ತಿಂಗಳ ಒಟ್ಟಿಗೆ ಗುಲಾಬಿ ಮತ್ತು ಸುಂದರಿ ಪಂದ್ ಇಂಗ್ಲ ಒಟ್ಟಿಗೆಲ್ಲೇರಿ ಇನ್ನು ಕುಡುಪು ಮತ ಮಲ್ತೊಂದಿರಿ ಪ್ರದರ್ಶನ ಕೊರೊಂದುಲ್ಲೇರಿ ಅಂಚನೆ ಇನ್ನು ಇಂಕ್ಳಿ ಪಾತ್ರೆಕ ತೆಗೆದಿದ್ದೀರಿ ಸುಂದರಕ ಎಂಚ ಪನ್ಪರ ಇಂದೊಂಜಿ ಮಾಜೆಂದು ಪೊಪ್ಪಿನ ಒಂದು ಬೇಲೆ ದಾದ ಪನ್ಪರ ಇಂದ ಬಗ್ಗೆ ಎಂಚ ಮಲ್ಪರ ಒಲ್ತು ಕನಪರ ಕಾಡಿಗೆ ಪೋಪರ
1: ಮಲ್ಲ ಮಲ್ಲ ಕಾಡು ಲೇಕ್ಬೋದು ಊರು ಕನಪ
0: ಮಲ್ಲ ಮಲ್ಲ ಕಾಡು ಪಂಡ ವಾಜಾಗಿ ಇಡುಪು
1: ಜರಿ ಅಲ್ಲೇ ಮತ್ತೆ ಗುಡ್ಡೆ ತೋಜುನ ತಂಚಿ ಮಲ್ಲ ಕಾಡು
0: ಅದೇ ಪಾಡಿದಂಚಿ ಅದೇ ಪಾಡಿದ ಒಂದು ಕಾಡಿಗೆ ಹೋದು ಏತು ದೂರ ನೀರಿನ ಇಲ್ಲ
1: ಓ ಸುಮಾರು ದೂರ ಮಸ್ತು ದೂರ ಉಂಟು ಹೋರೆ ಕಾಂಡೆ ಪೊಂಡ ಬೈ ಆಪನ್ ಬಣ್ಣ
0: ಕಾಂಡೆ ಒಂಜಿ ಪೊಂಡ ಗುಡ್ಡೆಡು ಗುಡ್ಡೆಗೆ ಪೋಡೆ
1: ಗುಡ್ಡೆ ಪೋಡು ಬೊಕ್ಕ ನಡತ್ ನಡತ್ ಸಾಕು ಆಪುಂಡು ಕುಲೊಂದು ಕುಲೊಂದು ಬರ್ಪಿನಿ ಬೈ ಆಪನ್ ಬಣ್ಣ
0: ಪೋಣಾಗ ಪರ ನಿಕ್ಲೆ ಒಣಸಿಗ ತಿನ್ನಸಿಗದಾದ
1: ಪೂರ ಕಾಂಡೆದನೆ ಬಕ್ಕಜ್ಜಿ ಬೊಕ್ಕ ಬೈಯಾಗಿ
0: ಬಂಡೆ ಪೂರ ಕಟ್ಟೊಂದು ಕೊನಪ್ಪ
1: ಇಚ್ಚಿ ಕೊನಪ್ಪುಜ ನೀರು ಒಂಜಿ ಕೊನಪ್ಪ ಕಾಡು ಬೊಕ್ಕ ಬತ್ತಿದಿ
0: ನಿಕ್ಲ ಈ ನೈಜವಾಯಿನ ಬದುಕು ಬಿಲೆ ಕೊರ್ಪಿನ ಅಂಚಿನ ಒಂಜಿ ವ್ಯವಸ್ಥೆ ಐತೆ ಕಮ್ಮಿ ಆತದೆ ಸರ್ಕಾರದ ದಲ ಸವಲತ್ತು ಬಗ್ಗೆ ಅದ್ಕೊಂಡಿ
1: ಗೌರ್ಮೆಂಟ್ ಮತ್ತ ಕೊರ್ಪಿರು ಫುಡ್ ಮತ ಫುಡ್
0: ಫುಡ್ ಮಾತ್ರ ನಿಕ್ಲೆಗಿಂದ ಎಂತ ಬಂದ ಈ ಬೇಲೆ ಮಲ್ಪರ್ ಬಡದೊಂಜಿ ದಾಲ ಪ್ರೋತ್ಸಾಹ ಅದು ಕರಕುಶಲ ಅಭಿವೃದ್ಧಿ ದಾಲ ತಿಕ್ಕೊಂಡೆ
1: ಅವು ಮಾತ ದಾಲ ತಿಕ್ಕಿದಿಚ್ಚಿ
0: ಪ್ರಯತ್ನ ಮಲ್ತಿದ್ದಾರೆ
1: ಇಜ್ಜಿ ಯಾವಪುರ ದಾಲ ಮಲ್ಚಿ
0: ಒಂಜು ಮೇಟ್ ಇಲ್ಲದ ಬೇಲೆ ಒಂಜು ಮೇಟ್ ನಿಕ್ಲ ಬಂಜಿದ ಪಡಿಕಿಂದ ಏನು ಮಲ್ತೊಂದಲ್ಲಾರು ಏನ್ ಚಾಪು ಇಲ್ಲದೆ ಮತ್ತೆ ಯಾವಂಡ ಇಲ್ಲದೆ ಉಣಿಯರೇ ಒಣ ತಿನಿಸಗೆ
1: ಬಂಗಾಪು
0: ಏತು ಮಾತ ಜನ ಪೋಪರು ಇಂಜ ಮತ್ತೆ ಈ ಬೆಲೆಗೆ
1: ಮುಜಿ ಜನ ಅಕ್ಕ ಮೇಗ್ ದಿನ ಮುಜಿ ಜನ ಪೋತು ಕನ
0: ಜಾಸ್ತಿ ನಡ್ತೊಂದು ಪೋಪರ ಹತ್ತದಲ್ಲ ರಿಕ್ಷಾ ಮತ
1: ಏರ್ನ ರಿಕ್ಷಾ ಮಲ್ಪುಡಿ ಕಾಸ್ಪುರ ಚೈಕ್ ಅಕಲ್ ಧರ್ಮ ಹೋಗೋಣ ಪೇರ ನಂಗ್ ಐಕೆ ಹಿಂಗೆ ನಡತ್ತಿ ಪೋಪ
0: ಬೇರೆದು ಒಂದು ಜಾತ ಪುದರು ಓ ಮಾತ ಬೇರು
1: ಬೂರು ಎಡಲೆ ಬೂರು ಎಲಿ ಬೂರು ಅತೆ ಬೂರು ಬಕ್ಕ ಬೂರು ಆಪುಜಿ ಕುಡುಪು
0: ಐಕ್ಕೆ ತಕ್ಕ ಇದೆ ಬೂರು ಕನೈಬೇಕ ಏತ ದಿನ ಬೇಲೆ ಒಂಜಿ ಕುಡುಪು ಆತನ ಬೇತೆ ಬಟ್ಟಿ ಮಾತ ಮಲ್ಪೇರೆ ಬೋಡ
1: ಈ ನೀ ಬೈ ಆಪುಂಡ ಎಲ್ಲ ಅಂಡ ನನ್ನ ಮಲ್ಪೇರೆ ಒಂಜಿ ದಿನ ಕಣ್ಣಾರೆ ಒಂಜಿ ಮಾಡ್ಯಾರೆ
0: ಇಲ್ಲಡೆ ನಾಡೊಂದು ಬರ್ಪೇರ ಇದೇನು ಕೊನೆಯರೆ ಕುಡುಪು ಆತ ನಿಕ್ಲೆ ಮಾರ್ಕೆಟ್
1: ಅಂಗಡಿ ಕೊರ್ಪಿನಿ
0: ಕಾಯಮದ ಅಂಗಡಿಗೆ ಪಡೋರೆ
1: ಕಾಯಮದ ಅಂಗಡಿಗೆ ಒಂದು ಕೊರ್ಪ
0: ಎಂಚ ಸೇಲ್ ಆಪುಂಡ
1: ಎಂಗ್ಳು ಕೊರ್ಪ ಒಂದ ಎಂತ ಎಂಗ್ಳು ಕೊರ್ಪಿನಿ ಐನಾ ಜಿಂಚ ಬೊಕ್ಕೆ ಮಲ್ಪರ ಆಪುಜಿ ಬೊಕ್ಕೆ ಇಲ್ಲದ ಬೆಲೆ ಅವಳು
0: ಹಂಚಾರುತ್ತದಲ್ಲ ಕೃಷಿ ತಬೆಲೆ ಪೊಪ್ಪರ ನೇಜಿಗೆ ನಡ್ರೆ
1: ಬೇಲೆ ಇಜ್ಜತೆ ಇತ್ತು ಪೊಪ್ಪ ಇಚ್ಚಿ ಬೇಲೆ ಇಚ್ಚಿ
0: ಕೂಲಿದ ಬೇಲೆ ಮತ್ತೆ ಮಲ್ಪರ್
1: ಇತ್ತಲ್ಲ ಅಲ್ಲಿ ಎತ್ತಿಂಡ ಪಾಪ
0: ಕೂಲಿದ ಬೇಲೆ ಅದು ಬೇಲೆ ಇಜ್ಜಿಂದ ಅಪ್ಪಗ ಏನು ಮಲ್ತೊಂದಲ್ಲ ರೀತಿ
1: ಇಜ್ಜಿಂಡ ಇಂಗ್ಲೆಂದು ಪಕ್ಕದ
0: ಏನು ಕಲ್ಪೇರಿ ಯಾರಲ್ಲ ಬರ್ಪುಜೇರು ನಿಕ್ಲೆ
1: ಇಂದು ಕಲ್ದಿನಿ ಒಂಡ ಇಂಗಿಲಿ ಪಕ್ಕ ಏರು ಕಲ್ಪುಜೇರು ಇತ್ತದಾಗಲು ಕಲ್ಪುಜೇರು
0: ಒಂದು ವೇಳೆ ನನ್ನ ಬೂರು ತಿಕ್ಕಿದಿನ ನೇನು ಅಂತಂದು ಬೇತೆ ಕೂಲಿ ಬೆಲೆನೇ ಮಲ್ಪೋಡು ಬಂದುಲ್ಲರ ಎಂಚ
1: ಕೂಲಿ ಬೆಲೆ ತಿಕ್ಕಂಡ ಪಾಪ ಬಕ್ಕ ಕಾಡು ಪೋಂಡ ಬಕ್ಕ ಇಂಗ್ಲು ಓಲ್ ಪೋಗಿ ತಿಕ್ಕಂಡ ಪಾಪ ಬಕ್ಕ ಇಜ್ಜಿಂದನ್ನ ನೆಕ್ಕೆ ಪಾಪ ಅಂತ ದೂರ ಪಾಪ
0: ಒಂದು ಬರುತ್ತೆ ಉನಿಯರನೇ ಕಷ್ಟ ಆಯ್ತೇನೆ ಇತ್ತೆ ನಿಕ್ಲ ಒಂದು ಜೀವನ ಅಂತ ಬದಲಾತನದ ದುಂಬದ ದಿನೊಟ್ಟು ಬಸ್ ಮಸ್ತ್ ಕಷ್ಟ ಅನುಭವಿಸಂತಾರೆ ಇತ್ತೆ ಎಂಚ ಪರಿಸ್ಥಿತಿ ನಿಕ್ಲೆ ಒಂದು ಗೌರವಪುರ ಕೊರ್ಪೇರ
1: ಪಾತೇರು ದುಂಬುಲ ಇತ್ತೇರು
0: ಆತು ದುಂಬು ಬಂಡ ಒಂಜಿ ಆತು ಬಂಗೋಡು ಬದುಕದಿನ ಒಂಜಿ ಹಿನ್ನೆ ಬದುಕು ನಿಕ್ಲ ಇತ್ತೆ ಒಂಚೂರು ಸುಧಾರಿದಿಂದ ಪಣ್ಣುಲ್ಯ
1: ಇಂಕಿಲೇ ಸುಧಾರ ಪೋಡ ತಂದೆ ಐತೆದಕ್ಲೆ ಗೊತ್ತಾಪುಂಡ
0: ಓಕೆ ಮಸ್ತ್ ಇರ್ನ ಬೇನೇನು ಮಾತ ಇಂಕ್ಲಡ ಪಟ್ಟೊಂಡಾರು ಸೋಲ್ಮೇಲು ಇವರಿಗೆ
1: ಸೋಲ್ಮೇಲು

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೆ. ನಿಕುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.

ಇತ್ತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲು. ಗಾಯಕರು ಸಿ ಅಶ್ವಥ್.

0: ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
2: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
3: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
4: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ದ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ ಜಿ20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ ಡಿಸೆಂಬರ್ 14-15ರಂದು ಮಿಯಾಮಿಯಲ್ಲಿ ಪ್ರಮುಖ ಜಿ20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು, ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೇ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು ಭಾರತದ ಹಸಿರು ಅಭಿವೃದ್ದಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜೆರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ದ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ ವೇದ, ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ. ಫುಡ್ ಅಲರ್ಜಿ, ಕೆಲವೊಂದು ಆಹಾರಗಳಿಗೆ ಅಲರ್ಜೀಸ್ ಆಗ್ತಾ ಇರತ್ತೆ. ಇಂಥ ಸಮಸ್ಯೆಯನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಮೊಟ್ಟ ಮೊದಲಿಗೆ ನಮ್ಗೆ ಯಾವ ಆಹಾರದಿಂದ ಅಲರ್ಜಿ ಉಂಟಾಗ್ತಿದೆ ಅನ್ನೋದನ್ನ ಕಂಡಿಡ್ಕೊಳ್ಬೇಕು. ಅಂಥ ಆಹಾರವನ್ನ ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ, ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ವೀಕ್ಷಕರೇ, ಯೂಸ್ ಮಾಡಿರುವಂತಹ ಎಣ್ಣೆ ಆಗಿರ್ಬೋದು, ಮತ್ತೆ ಬಳಸುವಂಥದ್ದು, ಯೂಸ್ ಮಾಡಿರೋ ಎಣ್ಣೆಯನ್ನು ಇಟ್ಕೊಂಡು ಮತ್ತೊಂದು ಆಹಾರಕ್ಕೆ ಬಳಸುವಂಥದ್ದು ಅವಾಯ್ಡ್ ಮಾಡ್ಕೊಳ್ಬೇಕು, ಇದನ್ನ ಮಾಡಬಾರ್ದು. ಅದೇ ರೀತಿ ಜೊತೆಗೆ ಪ್ರಿಸರ್ವ್ಡ್ ಫುಡ್ ಆಗಿರ್ಬೋದು, ಕ್ಯಾನ್ಡ್ ಫುಡ್ ಆಗಿರ್ಬೋದು, ಈ ಥರ ಯೂಸ್ ಮಾಡೋದ್ರಿಂದ ಇನ್ನಷ್ಟು ಅಲರ್ಜಿಯನ್ನು ಉಲ್ಬಣಗೊಳಿಸ್ಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ವೀಕ್ಷಕರೇ, ಆಹಾರದಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅತ್ಯಗತ್ಯ. ಕರಿದಂಥ ಆಹಾರ ಆಗಿರ್ಬೋದು, ಸೀಫುಡ್ಸ್ಗಳಾಗಿರ್ಬೋದು, ಬದನೆ, ಮೆಣಸು, ಪ್ರಾನ್ಸ್ ಆಗಿರ್ಬೋದು, ಕ್ರ್ಯಾಬ್ಸ್ ಆಗಿರ್ಬೋದು, ಅದೇ ರೀತಿ ನಾನ್ ವೆಜ್ಗೆ ಕೆಲವೊಬ್ರಿಗೆ ಅಲರ್ಜೀಸ್ ಆಗ್ತಾ ಇರತ್ತೆ. ಫುಡ್ ಅಲರ್ಜೀಸ್ ಆದ ತಕ್ಷಣವೇ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು, ಇಂಡೈಜೇಷನ್ ಪ್ರಾಬ್ಲಮ್, ಡಯೇರಿಯಾ ಆಗುವಂಥದ್ದು, ಹಾಗೆ ಮೈಕೈಯೆಲ್ಲ ತುರ್ಕೆ ಬರ್ತಾ ಇರತ್ತೆ, ಗಂದಲೆ ಆಗ್ತಾ ಇರತ್ತೆ, ಹಾಗೆ ತುಟಿಗಳು ಊದ್ಕೊಂಡ್ಬಿಡುತ್ತೆ. ಇದೆಲ್ಲದೂ ಕೂಡ ಫುಡ್ ಅಲರ್ಜೀಸಿಂದ ಆಗ್ತಾ ಇರತ್ತೆ. ಇಂಥ ಸಮಸ್ಯೆಯನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಮೇಗಾ 6 ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಕಮ್ಮಿ ಮಾಡಿ ಒಮೇಗಾ 3 ಪೋಷಕಾಂಶ ಇರುವಂಥ ಆಹಾರವನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ವಿಟಮಿನ್ 3 ಜೀವಸತ್ವ ಇರುವಂತಹ ಹಣ್ಣುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಂಬೆ, ಪೇರಲೆ, ನಿಂಬೆಹಣ್ಣಾಗಿರ್ಬೋದು, ಪೇರಲೆ, ಅದೇ ರೀತಿ ಕಿತ್ತಳೆ, ಮೂಸಂಬಿ, ಇವೆಲ್ಲದರಲ್ಲೂ ಕೂಡ ವಿಟಮಿನ್ 3 ಜಾಸ್ತಿ ಪ್ರಮಾಣದಲ್ಲಿ ಸಿಗೋದ್ರಿಂದ ಅಲರ್ಜೀಸ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗತ್ತೆ. ಫುಡ್ ಅಲರ್ಜೀಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅಂತಂದರೆ, 1 ವೀಕ್ ನೀವು ನೈಸರ್ಗಿಕವಾಗಿ, ಅಂದರೆ 1 ವೀಕ್ ನೀವು ನ್ಯಾಚುರಲ್ ಡಯಟ್ಗೆ ಬರಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಇಂಥ ಸಮಸ್ಯೆಯನ್ನು ಒಂದು ಹಂತಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಹೆಚ್ಚು ಹಣ್ಣು, ತರಕಾರಿ, ನಟ್ಸ್, ಸೀಡ್ಸ್, ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ, ಮೊಳಕೆ ಕಾಳುಗಳನ್ನ ತಗೊಳ್ಳುವಂಥದ್ದು, ಅದೇ ರೀತಿ ಬಾಯ್ಲ್ಡ್ ವೆಜಿಟೇಬಲ್, ರಾ ವೆಜಿಟೇಬಲ್ಸ್ ಆಗಿರ್ಬೋದು, ಜ್ಯೂಸಸ್ಗಳನ್ನ, ಈ ಥರ 1 ವೀಕ್ ನೈಸರ್ಗಿಕ ನಿರ್ಮಿತ ಆಹಾರಗಳನ್ನ, ಪ್ರಕೃತಿದತ್ತ ಆಹಾರಗಳನ್ನ ತಗೊಳ್ಳೋದ್ರಿಂದ ಖಂಡಿತ ಇಂಥ ಫುಡ್ ಅಲರ್ಜೀಸ್ಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಹಾಗೆ ಅದೇ ರೀತಿ ವೀಕ್ಷಕರೇ, ಇದಕ್ಕೆ ಮನೆಮದ್ದು ತಿಳಿಸ್ಕೊಡೋದಾದರೆ, ಮನೆಮದ್ದು ಏನು ಅಂತ ನೋಡೋದಾದರೆ, ತುಳಸಿ, ತುಳಸಿ ಎಲೆಯೊಂದಿಗೆ ವಿಳೆದೆಲೆ, ಹಾಗೆ ಸ್ವಲ್ಪ ನಿಂಬೆಹಣ್ಣು, ಅರಿಶಿನ, ಇದಿಷ್ಟನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ರೆಡಿ ಮಾಡ್ಕೊಳ್ಬೇಕು. ಈ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ 1 ಬಾರಿ, ಹಾಗೆ ಸಂಜೆ 1 ಬಾರಿ ಕುಡಿಯೋದ್ರಿಂದ ಖಂಡಿತ ಈ ಮೈಕೈ ಕೆರೆತ ಬರ್ತಾ ಇದೆ ಅನ್ನೋಂಥವ್ರಿಗೆ, ಇಂಡೈಜೇಷನ್ ಪ್ರಾಬ್ಲಮ್ ಇದೆ ಅನ್ನೋಂಥವ್ರಿಗೆ ಇದು ಖಂಡಿತ ಸಹಾಯ ಆಗುತ್ತೆ. ಅದೇ ರೀತಿ ಕರಿಬೇವು, ಕರಿ ಲೀವ್ಸ್ ಅಂತ ಹೇಳ್ತೇವೆ, ಕರಿಬೇವಿಗೆ ಸ್ವಲ್ಪ ಹಾಗಲಕಾಯಿ ಬೀಜ ತಗೊಳ್ಬೇಕಾಗತ್ತೆ. ಕರಿಬೇವಿಗೆ ಹಾಗಲಕಾಯಿ ಬೀಜ, ಹಾಗೆ ಅರಿಶಿನವನ್ನು ಹಾಕಿ ಕಷಾಯವನ್ನು ಶೋಧಿಸ್ಕೊಂಡು, ಆ ಕಷಾಯ ರೆಡಿ ಮಾಡಿಕೊಂಡು ಶೋಧಿಸ್ಕೊಂಡು, ಪ್ರತಿನಿತ್ಯ 2 ಗ್ಲಾಸ್ ನೀರನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೆ ಆದರೆ, 1 ಗ್ಲಾಸ್ನಷ್ಟು ನೀವು ಬಾಯ್ಲ್ ಮಾಡಿ ಆ ನೀರನ್ನು ಹಾಗಲಕಾಯಿ ಹಾಗೂ ಕರಿಬೇವು ಅರಿಶಿನ ಇದನ್ನು ನೀವು ಪ್ರತಿನಿತ್ಯ ನೀವು ಬೆಳಿಗ್ಗೆ 1 ಬಾರಿ ಸಂಜೆ 1 ಬಾರಿ ತಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಹಾಗೆ ಈ ಥರ ಆಹಾರಗಳನ್ನ ತಗೊಂಡಾಗ ಸಡನ್ನಾಗಿ ನಿಮಗೆ ಚೇಂಜಸ್ ಬಾಡಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋದಾದರೆ, ಕಹಿ ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆಯನ್ನು ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತಗೊಂಡು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು. ಹಾಗೆ ಮಲಗುವ ಮುನ್ನ ಕಾಡು ಜೀರಿಗೆ, ಕಹಿ ಜೀರಿಗೆ ಅಂತ ಹೇಳ್ತೇವಲ್ಲ, ಅದನ್ನ ತಿಂದುಬಿಟ್ಟು ಮಜ್ಜಿಗೆಯನ್ನು ಕುಡಿಯುವಂಥದ್ದು. ಈ ಥರ ನೀವು 1 ವೀಕ್ ಮಾಡಿದ್ದೇ ಆದರೆ ಈ ಥರ ಫುಡ್ ಅಲರ್ಜೀಸಿಂದ ಆಗುವಂತಹ ಕಾಣಿಸುವಂತಹ ಸಿಂಪ್ಟಮ್ಸ್ಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ, ಅಲರ್ಜೀಸ್, ಹೀಗೆ ಫುಡ್ ಅಲರ್ಜೀಸ್ ಆಗ್ತಾ ಇದೆ, ಆ ಥರ ಟೈಮಲ್ಲಿ ನಾವು ಮನೆಯಲ್ಲಿ ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಇದರಿಂದ ಹೊರಗೆ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು! ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು. ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ. ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರೆ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯಾ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವೂ ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ. ಅವರು
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲಾ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ, ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣುಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, ಮಿಸಿರಿಡೋ ಮಾಲೆ,
2: ಪಿರ್ಗಿ, ಪಿನ್ನ ಕಾಲು ಚೈನ್, ಕಾಲ್ ಸರಪಳಿ, ಕುನಿಪು, ಪಾಡಗ, ಪಿನ್ನ ಕಾದ್ರದು ಅಗಾಲ್ತ ವಾಲೆ,
3: ಪಿನ್ನ ಕೈ ತೇಳಿರೋ ಬಲೆ, ಸರಗ ಬಲೆ, ಮುಳುಗಿ, ಸರಕ್ಕಿ, ನಡುಗು ನೂಲಣ, ಕುಟ್ಟೆ ಎಳಗೆ, ಅಡ್ಡ ಎಳಗೆ ಎಲ್ಲ ಪಂಡೆ.
0: ಒಂದೇ ಎರಡೇ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ.
4: ಮೊತ್ತು ಕೋತೋ ಪೆನ್ನಗೆಂಡೆ ಕಲ್ಬು ನೊರಜೋ ಮೈಲಾಂಜಿ.
0: ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
5: ಬಾರಿ ಎಲ್ಸಲು ಜಾಮಣ, ಬ್ಯಾಂಡ್, ತಂಬುರಿ, ಇನ್ನ ನಿಂಗಲ ವಾದ್ಯ, ಯಾವ್ದಾರು ಮಂಗಿಲ ಲೈಟ್, ಗ್ಯಾಸ್ ಲೈಟ್ ಬೆಚ್ಚಿದ್ರೆ ಯಾವ್ದಾರು ಮಂಗಿಲ ಪಾಟು ಕಲಿ ಎಲ್ಲ ಆಯ್ತು.
6: ಅತ್ತರ ಸೆಂಡ ಪೂನಿಟ್ಟು ಬಂಡ, ಮುತ್ತೂರು ಮಾಲೆ ಪೀಡಿಂಚೊಂಟು ಬಂಡ.
7: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂತ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ.
8: ಕೋಟ್ ಪ್ಯಾಂಟಲ್ ಪುದಿಯ ಪುಲಹ ಮದು ಬಂದಿರೋ ಬಂದಾನು, ಬಂದಿರೋ ಮಾಲೆ ಕೈವಿಂತು ಮರುಹ ಬಜೋರು ಕೇಟಂತು.
0: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
3: ಅದು ಪೂಜೆ ಬಂದಪ್ಪ, ಬಾಯಿದೆ ಬಾಲಪ್ಪ, ಸಂಗ್ರೋಲೆ, ಇದೆಲ್ಲ ಚುಮ್ಮಪ್ಪ, ಪೂವಪ್ಪ ಎಲ್ಲ.
0: ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
5: ತಾಲ ಒಂಬತ್ತು ಕೂಡ ಬೆಳಿಯೋರು ಸೂಪರ್ಹಿಟ್ಟು, ಅದು ನಡುಕೋರು ಇದಕ್ಕೆ ಒಂದು ಬೇಕು ಅಡ್ಸಲಿ ಬೆಚ್ಚಿಟ್ಟು ನೋಡಿ ಐಕಿ ಬೆಳಿಯೋ ತಗರ್ಲಿ ನೀಚೋರು ಅದು ಇದ ಅಪ್ಪ ನೆಯ್ಯಪ್ಪ ಎನಡಪ್ಪ ಪಾಲಪ್ಪ ಪಿನ್ನ ನಿಂಗಲು ಸಾಂಕುರಳ್ಳಿ ಎಣ್ಣೆ ಪತ್ರಿ ಗುಲಿಯಪ್ಪ ಎಲ್ಲರೂ ಸಾಧಾರಣ ಪೋಲ್ತೋಲ್ಲ ಅಪ್ಪಲ್ಲ ಬೆಚ್ಚಿತ್ತಲ್ಲಿ ಎಲ್ಲ ಬೆಚ್ಚಿತ್ತಲ್ಲಿ ತಿಂದರು.
0: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನಕೂಟ ನಡೆಸುವುದೇ ತಾಲ.
5: ಅಣ್ಣ ತಿಂದದ್ದು ತಿನ್ನಟ್ಟಾಯ್ತು ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು, ಭಾರಿ ಸೊಂದಲ್ಲ ಆಯ್ತು. ಬರ್ಮತ್ತು ಇನ್ನು ಅವತ್ತು ಎಡದಲ್ಲಿ ಎಂದ್ರಲ್ಲ ಉಂಡು ಚೊಂಬ ಗಲಾಸ ಲೋಟೆಮ ಎಂದ್ರು ಅಂದರೆ ಪೂರ ಕಟ್ಟ ಕಟ್ಟ ಮಾರೋಗು.
0: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ.
0: ಕಲ್ಲಾರೆ ಅಗ, ಚಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆಯೆತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಝೀನತ್ ಬಕ್ಷ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ ಸುಲಿಕಲ್ಲ ಮುರವೆ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ ಒಂದು ತುಳುನಾಡ ಸಂಸ್ಕೃತಿಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ ಯಾವುದೇ ಒಂದು ಜನಾಂಗ ಯಾವ ಸಂಸ್ಕೃತಿಯ ನಡುವೆ ಬದುಕ್ತದೋ ಆ ಸಂಸ್ಕೃತಿಯಿಂದ ಪ್ರಭಾವಿತವಾಗ್ತದೆ. ಈಗ ಕೊಡವದಲ್ಲಿ ಇರುವಂತಹ ಬ್ಯಾರಿಗಳು ಕೊಡವ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ತುಳು ಸಂಸ್ಕೃತಿಯೊಳಗಿರುವವರು ತುಳು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಸಂಸ್ಕೃತಿಯಿಂದಲೋ ಅಥವಾ ಕನ್ನಡ ಸಂಸ್ಕೃತಿಯಿಂದಲೋ ಪ್ರಭಾವಿತರಾಗ್ತಾರೆ. ಈ ಪ್ರಭಾವಗಳು ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಭವಿಸುತ್ತಲೇ ಇರ್ತವೆ.
0: ಕನ್ನಡ ಕರಾವಳಿಯ ಸೌಹಾರ್ದತೆಗೆ ಬ್ಯಾರಿಗಳ ಕೊಡುಗೆ ದೊಡ್ಡದು.
2: ಬಪ್ಪ ಬ್ಯಾರಿಯವರು ಒಂದು ಪ್ರಸಿದ್ಧವಾದ ನಮ್ಮ ಬಪ್ಪನಾಡು ಟೆಂಪಲ್ ನಿರ್ಮಿಸಿ ಹಿಂದೂ ಮುಸಲ್ಮಾನರಿಗೆ ಐಕ್ಯತೆಯಲ್ಲಿ ಒಂದು 500 ವರ್ಷಗಳ ಹಿಂದಿನಿಂದಲೇ ನಾವು ಬಹಳ ಸೌಹಾರ್ದತೆಯಿಂದ ಇದ್ದೇವೆ ಎಂಬುದಕ್ಕೆ ಇದೊಂದು ಗುರುವಾಗಿದೆ.
0: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
3: ಕುತುಬ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದು ದಕ್ಷಿಣ ಭಾರತದ ಅಜ್ಮೇರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬ್ ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
0: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
4: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
0: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
5: ಅವರು ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂತ ಒಂದು ಗುಣ.
6: ಅಲ್ಲ ಗುತ್ತಚ್ಚ, ಇದ್ರ ನಲ್ಲ ವಿಷಯ ಈ ಆಜಾರ ಉತ್ತಗ ಬಂದದ್ದು ಉಳ್ಳಗ ನಿಂಕೋರ್ ಪರ್ಮಿಷನ್ ಬೇನ
7: ತುಂ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬೇರಿಕೆಯಿಂದ
8: ಅವನ ಬೇರಿಕರು ನಂಡ ಹೇಳಿ ಕಾಸಿಲ್ಲ ಅವನಿಗೆ ಹೊರತುಂಡು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನ, ಜನಪದ ಆಚರಣೆಗಳನ್ನ ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು. ಅಂತ ಒಳ್ಳೆಯ ಕೆಲಸವನ್ನ ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಜಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100-50% ಹೆಣ್ಣುಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಶನ್ ಹೋಗ್ತಾ ಇದ್ದಾರೆ, SSLC ಆದ್ಮೇಲೆ ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನವರು ಬಿ ಫಾರ್ಮಾ ಈಗ ಮಾಡ್ತಾ ಇದ್ದಾರೆ.
6: ವೆರಿ ರಿಮೋಟ್ ಏರಿಯಾ, ದೇರ್ ಇಸ್ ನೋ ಪ್ರಾಪರ್ ಬಸ್ ಸರ್ವಿಸ್, ಬಟ್ ಇನ್ ದಿಸ್ ಸ್ಮಾಲ್ ಏರಿಯಾ ಪೀಪಲ್ ಯೂಸ್ ಟು ಗೋ ಟು ಕಾಲೇಜ್ ಎಜುಕೇಶನ್, ದೇ ಶುಡ್ ಗೋ ಟು ಮ್ಯಾಂಗ್ಳೂರ್ ಸಿಟಿ. ದಟ್ ಸಿಚುವೇಶನ್ ಅಂಜುಮನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್.
0: ಬಿಎ ಮೊಯ್ದಿನ್ ಅವರ ನೇತೃತ್ವದಲ್ಲಿ ಆರಂಭವಾದ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಮೀಫ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕ್ರಿಯಾಶೀಲವಾಗಿದೆ. ಪ್ರದೇಶದಲ್ಲಿ ಕರಾವಳಿಯ 2 ಜಿಲ್ಲೆಗಳಲ್ಲಿ ಇವತ್ತು 100 ಶಿಕ್ಷಣ ಸಂಸ್ಥೆಗಳು ತಲೆಯೆತ್ತಿ ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂಥ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳು, ಎಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆಯನ್ನು ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
8: ಬ್ಯಾರಿ ಜೀವನ ಶೈಲಿ ಮತ್ತು ಪರಂಪರೆಯ ಅನುಸರಣೆ, ಹಾಗೆ ಅವುಗಳ ಪುನರುಜ್ಜೀವನಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಬ್ಯಾರಿ ಗಾದೆ, ಎದುರು ಮಸಾಲೆ, ಜನಪದ ಕಥೆಗಳು, ಬ್ಯಾರಿ ಸಂಸ್ಕೃತಿಯ ಮತ್ತು ಇತಿಹಾಸದ ದಾಖಲೀಕರಣ ಇವುಗಳನ್ನು ಕೈಗೆತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಬ್ಯಾರಿ ಅಧ್ಯಯನಕ್ಕಾಗಿ ಪ್ರೇರೇಪಿಸಲಿಕ್ಕಾಗಿ ಬ್ಯಾರಿ ಫೆಲೋಶಿಪ್, 20 ವರ್ಷಕ್ಕೂ ಮೇಲ್ಪಟ್ಟ ಬ್ಯಾರಿ ಹಿರಿಯರನ್ನು ರಾಜ್ಯಾದ್ಯಂತ ಅವರನ್ನು ಸಂದರ್ಶಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
9: ಸುಮಾರು 16ಕ್ಕೂ ಮಿಕ್ಕಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾರ ನೆಲೆಯಲ್ಲಿ ನಡೆದಿದೆ.
8: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪೊಡಚಿತ ಹಸದು ಮನಸ್ಸಿಲು. ನಿಂಗಲು ಎರಡು ಮೂತ್ತೊಂಡೆ ನಡುಲು ಎಂದು ಫಲಕಾಯಿಂದ ನಕ್ಕು ಗೊಂತಿಲ್ಲ. ನಕ್ಕು ಬರೋ ಜಾಸ್ತಿ, ನಕ್ಕು ಬರೋ ಮಾತ್ರ
2: ಅಪ್ಪು ಹಾರ್ಲದು.
3: ಅವಂಡ ಪೇರು ಭೋಜಾ ಚಂತ್, ಪಕ್ಕ 420 ಲಾ.
1: ಇಬ್ಬರು ಕಲಿಕೊಂಬೋ ಅಧಿಕಾರದೋ ಮದತ್ತಿಲು. ಖಲ್ಬು ರಹ್ಮುರೋ ಖಲ್ಬುಗು ಎಡೆಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ ಕರೆಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತ್ತು. ಅದ್ರೊಳು ಘೋರ ಪ್ರಯೋಗಮೇ
4: ಮರನ್ನಿಕ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಸಮಯ. ಕರೆ ಮಾಡುವಂಥ ಸಂಖ್ಯೆ 6364240499. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡುವಂಥ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6364240499 ಈ ಒಂದು ಸಂಖ್ಯೆಗೆ. ಎಂದಿನಂತೆ ಮೊದಲಿಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಕರೆ ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಈ ಬಂಧನ ಚಿತ್ರದ ಗೀತೆ ಬರ್ತಾ ಇದೆ, ಕೇಳ್ತಾ ಬನ್ನಿದ್ದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಈ ಬಂಧನ ಚಿತ್ರದ ಗೀತೆಯನ್ನು ಕೂಡ ಕೇಳ್ತಾ ಬಂದ್ರಿ. ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡಬಹುದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ಸಿಟಿ ಚಂದ್ರಶೇಖರ್, ಹತ್ತಿ ಜೋಡನಹಳ್ಳಿ, ಹೊಳೆಸೊಪ್ಪ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ, ಹೇಳಿ ಚಂದ್ರಶೇಖರ್ ಅವರೇ.
1: ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ?
0: ನಾವು ಆರಾಮ, ನೀವು ಹೇಗಿದ್ದೀರಾ?
1: ನಾವು ಆರಾಮಾಗಿದ್ದೀವಿ.
0: ಓಕೆ,
1: ಮಳೆ ಬರ್ತಾ ಇದೆ ಮಂಗಳೂರಿಗೆ?
0: ಮಂಗಳೂರಲ್ಲಿ ಈಗ ಸದ್ಯಕ್ಕೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಮೋಡ ಕವಿದ ವಾತಾವರಣ ಇದೆ.
1: ಈ ವರ್ಷ ಮೇಡಮ್ ಆಗುಂಬೆಗೆ 4 cm ಅಂತ ಹೇಳ್ತಾ ಇದ್ರು.
0: ಹೌದಾ?
1: ಈ ವರ್ಷ ಭಾರಿ ಕಡಿಮೆ ಆಯ್ತದ ಮಳೆ.
0: ನಿಮ್ಮಲ್ಲೂ ಕೂಡ ಮಳೆ ಇಲ್ಲ?
1: 4 cm ಬಂದ್ಬಿಟ್ರಿ ಏಪ್ರಿಲ್.
0: ಹೌದು ಹೌದು ಹೌದು,
1: ಹಾಗಾಗ್ಬಿಟ್ಟು ಮಳೆ ಕೊರತೆ ಈ ವರ್ಷ ಸಿಕ್ಕಾಪಟ್ಟೆ ಕೊರತೆ. ಯಾವ ಬೆಳೆಗೂ ನೀರ್ ಸಾಕಾಗ್ತಾ ಇಲ್ಲ. ಬೋರ್ ಎಲ್ಲ ಅಂತರ್ಜಲ ಮಟ್ಟ ಕಡಿಮೆ ಆಗಿ ಬೋರ್ ಎಲ್ಲ ನಿಂತೋಯ್ತಾ ಇದೆ. ಹಾಗಾಗ್ಬಿಟ್ಟಿದೆ
0: ಅಲ್ವಾ? ಹಾಗೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ಮೇಡಮ್, ತಬ್ಬಲಿಯು ನೀನಾದ ಮಗನೇ ಅಂತ ಒಂದು ಚಿತ್ರ ಇದೆ.
0: ತಬ್ಬಲಿಯು ನೀನಾದ ಮಗನೇ? ಓಕೆ.
1: ಅದರ ಸಿ ಅಶ್ವಥ್ ಆಡಿರೋದು ಒಂದ್ ಹಾಡಿದೆ, ಪಟ್ಟೆ ಹುಲಿ ಅಂತ ಒಂದು ಹಾಡಿದೆ.
0: ಪಟ್ಟೆ ಹುಲಿ?
1: ಅದೊಂದು ಅಪರೂಪದ ಗೀತೆ ಮೇಡಮ್. ಸಾಮಾನ್ಯ ರೇಡಿಯೋ ಆಕಾಶವಾಣಿ ಹಾಕೋದಿಲ್ಲ, ಅದು ಅಪರೂಪದ ಹಾಡು ಕೇಳದ ಅಂತ.
0: ಹಾಗಾಗಿ
1: ಸಿ ಅಶ್ವಥ್ ಆಡಿರೋದು ಪಟ್ಟೆ ಹುಲಿ. ಬಾಲಕೃಷ್ಣ ಮಾಡಿದ ಫಿಲಮ್ ಅದರಲ್ಲಿ.
0: ಹೌದಾ?
1: ಚೆನ್ನಾಗಿದೆ ಪಟ್ಟೆ ಹುಲಿ ಅಂತ ಸ್ಟಾರ್ಟ್ ಆಗುತ್ತೆ.
0: ಪಟ್ಟೆ ಹುಲಿ ಅನ್ನುವಂತ ಹಾಡು ಒಂದು ಬೆಟ್ಟದ ಹೂವು ಚಿತ್ರದಲ್ಲಿ ಇದೆ. ಆ ಹಾಡು
1: ತಬ್ಬಲಿ ದಿನದ ಮಗದಲ್ಲಿ ಐತೆ ಮೇಡಮ್.
0: ಹೌದಾ?
1: ಸಿ ಅಶ್ವಥ್ ಆಡಿರೋದು. ಪಟ್ಟೆ ಹುಲಿ ಕೂತಿತ್ತು ಅಂತ, ಕಾಡಿನಲ್ಲಿ ಕೂತಿತ್ತು ಅಂತ, ಏನೋ ಒಂಥರ ಇದೆ ಅದರಲ್ಲಿ. ಬೆಟ್ಟದ ಹೂವಿನಲ್ಲಿ ಹುಲಿದೆಲ್ಲಿದೆ ಇದೆ ಹಾಡದ್ರಲ್ಲಿ.
0: ಹೌದು ಹೌದು, ಪಟ್ಟೆ ಹುಲಿ ಅಂತ ಇದೆ ಬೆಟ್ಟದ ಹೂವಲ್ಲಿ.
1: ಹೌದಾ? ಗೊತ್ತಿಲ್ಲ, ಅದನ್ನ ಕೇಳಿಲ್ಲ. ಇದು ಇದು ಇದ್ರಲ್ಲಿದೆ ತಬ್ಬಲಿ ದಿನದ ಮಗದಲ್ಲಿ, ಸಿ ಅಶ್ವಥ್ ಆಡಿರೋದು ಮೇಡಮ್.
0: ಓಕೆ ಓಕೆ.
1: ಪಟ್ಟೆ ಹುಲಿ ಕಾಡಲ್ಲಿ ಕೂತಿತ್ತು ಅಂತ, ಏನೋ ಒಂಥರ ಇದೆ ಒಂಥರ ವಿಶೇಷವಾದ ಹಾಡದು. ಒಂದು ಅಪರೂಪದ ಹಾಡು ಅನ್ಕೊಂಡಿದ್ದೀನಿ ನಾನು.
0: ಹೌದು, ಆದ್ರೆ ತುಂಬಾ ಅಪರೂಪ ಅಂತ ಅನಿಸ್ತಾ ಇದೆ ನಮ್ಗೆ. ನಮ್ಮ ಏನು ಲಿಸ್ಟ್ ಅಲ್ಲೂ ಕೂಡ ಲಭ್ಯ ಆಗ್ತಾ ಇಲ್ಲ ನೀವು ಕೇಳಿರುವಂತ ಹಾಡು.
1: ಅದಿಲ್ವಾ? ಅದು
0: ಇಲ್ಲ, ಸದ್ಯಕ್ಕೆ ಸಿಗ್ತಾ ಇಲ್ಲ ಸರ್.
1: ಹಂಗಾದ್ರೆ ಬೇರೆ ಹೇಳ್ಬಿಡ್ತೀವಿ ಮೇಡಮ್.
0: ಬೇರೆ ಹೇಳಿ, ಬೇರೆ ಹೇಳಿ. ಮುಂದಕ್ಕೆ
1: ಚಿತ್ರ ಇದೆ
0: ಪುಣ್ಯಕೋಟಿ. ಹೌದು,
1: ಅದರಲ್ಲಿ ಇದಿದೆ ಅಂತಪ್ಪ. ಕೆಜಿ ಯಶವಾಸ್ ಆಡಿರೋದು ಸ್ನೇಹ ಅತಿ ಮಧುರ ಅಂತ ಒಂದ್ ಹಾಡಿದ್. ಸ್ನೇಹ ಅತಿ ಮಧುರ, ಸ್ನೇಹ ಅಜರಾಮರ ಅಂತ ಒಂದ್ ಹಾಡಿದ್. ಅವಾರ್ಡ್ ಇದೆ ಅಂತ ಅನ್ಕೊಂಡಿದ್ದೀನಿ, ಒಂಥರ ಹಾಕಿದ್ರೆ ನೀವು.
0: ಹೌದು ಹೌದು ಹೌದು,
1: ಅವಾರ್ಡು ಎಲ್ಲ ಕೆಳಗಡೆ ಹಾಕಿ ಮತ್ತೆ ನಿಮ್ಗೆ.
0: ಖಂಡಿತ ಖಂಡಿತ, ನೀವು ಕೇಳಿರುವಂತ ಹಾಡು ಮುಂದಕ್ಕೆ ಸಿಕ್ಕಿದ್ರೆ ಖಂಡಿತ ಪ್ರಸಾರ ಮಾಡ್ತೀನಿ.
1: ಹೌದು, ಅದು ವಿಶೇಷವಾದ ಹಾಡು ಮೇಡಮ್. ಅದು ಯಶವಂತ ಆಡಿರೋದು, ಅದು ತಪ್ಪಲಿ ನಿಂದ ಮಗನದಲ್ಲಿ ಇದೆ.
0: ಓಕೆ ಓಕೆ ಓಕೆ, ನೋಡೋಣ. ಈಗ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಸರಿ ಮೇಡಮ್,
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಓಕೆ ಓಕೆ ಓಕೆ. ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು, ಯಾವ ಹಾಡು ಅಂದ್ರೆ ಸ್ನೇಹ ಅತಿ ಮಧುರ ಅನ್ನುವಂತಹ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೆಜೆ ಯೇಸುದಾಸ್ ಅವರು ಹಾಡಿರುವಂತಹ ಹಾಡು ಇದು. ಪುಣ್ಯಕೋಟಿ ಚಿತ್ರದ ಗೀತೆ ಇದು. ಅವರು ಆಗ್ಲೇ ಕೇಳಿರುವಂತಹ ಹಾಡು ನಮ್ಗೆ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ನಮ್ಮ ರೇಡಿಯೋ ಸಾರಂಗ್ನಲ್ಲಿ, ಹಾಗಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಬ್ಬಲಿಯು ನೀನಾದೆ ಮಗನೇ ಚಿತ್ರದ ಗೀತೆಯನ್ನ, ಈ ಸ್ನೇಹ ಅತಿ ಮಧುರ ಅನ್ನುವಂತಹ ಗೀತೆಯನ್ನು ಈ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಯಾರು? ಸಂಕಪಣ್ಣೆ ಪಾತ್ರ ಅಂದಲ್ಲ.
0: ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊಂಡೊಂದಲ್ಲ ಪಲ್ಲೆ ಸಂಕಪಣ್ಣೆ ಇಂಚೋಲಾರ್
1: ಎಂಕ್ಲು ದೊಂಬು ಬರ್ಸ ಇಜ್ಜಿ ಮೇಡಮ್. ಬರ್ಸ ಬರೋಡಿತ್ತು
0: ಮತ್ತೆ
1: ದೊಂಬು ಕಾಯ ಅಂದ್
0: ಒಂಚೂರ್ಲ ಬರ್ಸ ಬತ್ತಿ ಚವಿಲೆ
1: ಚೂರ್ಲ ಬರ್ಸ ಬತ್ತಿ ಇಜ್ಜಿ ಮ್ರಾಣಿ ಕೋಡೆ ಅಂತ ಪಿರಿ ಪಿರಿ ಅಂತ ಇವ್ರು ಬತ್ತನ ಪುಗ್ಗೆ ತಲಕ ಬತ್ತದ ಪೋಂಡು ಇತ್ತೆ ಬರ್ಸನೆ ಕಾತಂದುಲ್ಲ ಬರ್ಸ ಬರಂದುಜ್ಜಿ ಊರ ತಿಕಿಡ್ಲ ಬಾರಿ ಶೇಕಡ ಐನ ಅಡೆಗ ಕೊರತೆ ಆತನ ಬರ್ಸ ಇಂಕ್ಲೆಗ ಕಾಪಿಗೆ ಎಡ್ಡೆ ಮುಂಚಿಗ ಪೂರ ಬರ್ಸ ಬೋಡು ಇತ್ತೆ ಪೂರ ಪೂ ನಿನ್ನೆ ಆತಂದ್ರೆ ಅವು ಬರ್ಸ ಪೋಂಡ ಚಿರಿಂಟದ ಹಾಲಾಪುಂಡು ಇಜ್ಜಿಂದ ಅಂದಾಪುಂಡು ಕಾಯಿ ಬುಲೆ ಉಂಡು ಅಂಚದ ಬರ್ಸ ಜಂದೆ ಬಾರಿ ಭಂಗ ಉಂಡು ಅಂತರ್ಜಲ ಕಮ್ಮಿ ಆಪುಂಡು ಬೋರ್ವೆಲ್ ಇಡ ನೀರ್ ಕಮ್ಮಿ ಆಂಡ ಅಂಕ್ಲೆ ಪರ್ಪುರ ನೀರ್ಗಳ ತೊಂದರೆ ಆಪುಂಡು ಪೋಯಿನ ವರ್ಷ ಅಂಡ ಇತ್ ಪರ್ತಕು ಅಜಿಪ ಇಂಚ್ ಬರ್ಸ ಆಯ್ತು ಈ ವರ್ಷ ಎಂಕ್ಲೆ 25 ಇಂಚ್ ಬರ್ಸ ಆತ ಇತ್ತ ಅರ್ಧಗರ್ಧ ಬರ್ಸ ಇಜ್ಜಿ ಅಂಚಾದು ಅಂತ ದೇವೇರೆ ಕಣ್ ಬಿಡುದು ಬರ್ಸಾಂಡ ಬರಡ ಪಡೆದು ಕಸ್ತೂರಿ ನಿವಾಸ ಪಿಚೆರಡು ನೀ ಬಂದು ನಿಂತಾಗ ನಿಂತು ನಿನ್ನಕ್ಕಾಗ ಅಂದ್ಬಣದು ಪಿ ಬಿ ಶ್ರೀನಿವಾಸ ಜಾನಕಿ ಪಂತನ ಪದ್ಯ ದಯಮಲ್ತದ ಪ್ರಸಾರ ಮಲ್ಪಲೆ ಮೇಡಮ್.
0: ಖಂಡಿತ ಖಂಡಿತ ಒಂತೆ ಬರ್ತದೆ ಪ್ಲೇ ಮಲ್ಪು ಇರ್ಕೆ ಏನಂಚಿನ
1: ಸಾಂಗ್ ಸೊಲ್ಮೇಲು
0: ಸೊಲ್ಮೇಲು ಸೊಲ್ಮೇಲು ಲೇಪು ಕರ್ನೇಕ. ಓಕೆ, ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ. ಮಳೆ ಇಲ್ಲ ಈಗ ಸದ್ಯಕ್ಕೆ, ಈಗ ಹೆಚ್ಚಿನ ಕಡೆಗಳಲ್ಲಿ ಮಳೆ ಇಲ್ಲ. ನಮಗೂ ಕೂಡ ನಮ್ಮ ಮಂಗಳೂರಲ್ಲೂ ಕೂಡ ತುಂಬಾ ಕಡಿಮೆ ಆಗಿದೆ ಮಳೆ ಅನ್ನುವಂಥದ್ದು. ಮಳೆ ಬರಬೇಕು, ಮಳೆ ಬಂದರೆ ಮಾತ್ರ ಬೆಳೆ ಬೆಳೆಯೋದಕ್ಕೂ ಅಥವಾ ಎಲ್ರಿಗೂ ಕೂಡ ಉಪಯೋಗ ಆಗುವಂಥದ್ದು. ಹಾಗಿರುವಾಗ ಈ ವರ್ಷ ಮಳೆ ಬರಲಿ, ಮುಂದಿನ ವರ್ಷ ಬರಗಾಲ ಬರದೇ ಇರಲಿ ಅಂತ ನಾವು ಯಾವತ್ತೂ ಹೇಳ್ತಾ ಇರುವಂಥದ್ದು. ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಈ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಅವರ ಅಭಿನಯದ ಗೀತೆ ಇದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳುವಂತಹ ಸಮಯ. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಪುಟ್ಟರಾಜ್ ಮಾತಾಡೋದು ಮಲವಳ್ಳಿಯಿಂದ.
0: ಪುಟ್ಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಹೇಗಿದ್ದೀರಾ?
1: ಥ್ಯಾಂಕ್ ಯು ಮೇಡಮ್. ಮೇಡಮ್
0: ಹೇಗಿದ್ದೀರಾ?
1: ಹಾ, ನಾ ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ?
0: ಹಾ, ನಾವು ಕೂಡ ಆರಾಮ.
1: ಊಟ ಮಾಡೋಣ ಮೇಡಮ್?
0: ಊಟ ಎಲ್ಲ ಆಯ್ತು, ನಿಮ್ದಾಯ್ತಾ?
1: ಮತ್ತೆ ಮಳೆ ಎಲ್ಲ ಹೇಗಿದೆ ಮೇಡಮ್ ಕರಾವಳಿನಲ್ಲಿ?
0: ಮಳೆ ಕರಾವಳಿಯಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಒಂದು ದಿನ ಜೋರು ಮಳೆ ಇದ್ರೆ ಒಂದು ದಿನ ಬಿಸಿಲಿರುತ್ತೆ. ಫುಲ್ ಹವಾಮಾನ ವೈಪರೀತ್ಯಗಳಾಗಿದೆ. ಮಳೆ ಅಂತಲೇ ಬರ್ತಾ ಇಲ್ಲ, ಬಿಸಿಲು ಮಳೆ ಆ ರೀತಿ ಎಲ್ಲ ಇದೆ. ನಿಮ್ಮಲ್ಲಿ ಹೇಗಿದೆ?
1: ನಮ್ಮಲ್ಲಿ ಪ್ರತಿ ಒಣಹವೆ ಮುಂದುವರೆದಿದೆ ಮೇಡಮ್. ಮತ್ತೆ ಇವತ್ತು ಏನೋ ಮಳೆ ವಾತಾವರಣ ತುಂಬಾ ಇದೆ, ಸ್ವಲ್ಪ ಬಂತು. ಇನ್ ಬರ್ಬಹುದು ಅನ್ಕೊಂಡ ಒಂದು ಇದರಿಂದ ಇದ್ದೀವಿ
0: ಮೇಡಮ್. ಇಲ್ಲೂ ಕೂಡ ಅದೇ ರೀತಿ ಇದೆ, ಮೋಡ ಕವಿದ ವಾತಾವರಣ ಇದೆ.
1: ಇಲ್ಲಿ ಮೋಡ ಬಿಸಿಲು ಎಲ್ಲ ಇದೆ ಮೇಡಮ್. ಮೋಡನು ಇರುತ್ತೆ, ಬಿಸಿಲು ಬರುತ್ತೆ, ಆತರ ಆಗಿದೆ.
0: ಓಕೆ, ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಮೇಡಮ್, ಅವಾಗ್ಲೇ ಸಿಟಿ ಚಂದ್ರಶೇಖರ್ ಕೇಳಿದ್ರಲ್ಲ.
0: ಹೌದು,
1: ಆ ಹಾಡು ಬೆಟ್ಟದ ಹುಲಿ ಸಿನಿಮಾದ್ದು ಮೇಡಮ್. ತಬ್ಬಲಿನೇನಾದ ಮಗನೇ ಸಿನಿಮಾ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ರು.
0: ಹೌದು, ಬೆಟ್ಟದ ಹುಲಿಯಲ್ಲಿ, ಕ್ಷಮಿಸಿ, ಬೆಟ್ಟದ ಹೂವಲ್ಲಿ ಆ ಹಾಡಿದೆ ಅವ್ರು ಕೇಳಿರುವಂತ ಪಟ್ಟೆ.
1: ಆ ಹಾಡಲ್ಲೇ ಅದು ಇರೋದು. ತಬ್ಬಲಿ ನೀನಾದ ಮಗನೇ ಸಿನಿಮಾದಲ್ಲಿ ಯಾವ ಹಾಡು ಇಲ್ಲ, ಅದು ಒಂದು ಜಾನಪದ ಗೀತೆ ಮಾತ್ರ ಟೈಟಲ್ ಕಾರ್ಡ್ ಅಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ತಬ್ಬಲಿ ನೀನಾದೆ ಬಂದ ಒಂದು 15-20 ವರ್ಷದ ಮೇಲೆ ಬೆಟ್ಟದ ಹೂ ಬಂದಿದ್ದು. ಸೊ ಬೆಟ್ಟದ ಹೂನಲ್ಲಿ ಆ ಚಂದ್ರಶೇಖರ್ ಕೇಳಿದ್ದು ಕರೆಕ್ಟ್ ಆಗಿದೆ, ಆದ್ರೆ ಬೆಟ್ಟದ ಹೂ ಸಿನಿಮಾ ಅಂತ.
0: ಹೌದು, ಸಿನಿಮಾ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಕಾಣ್ಬೇಕು,
1: ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್.
0: ಓಕೆ, ಹೇಳಿ ಸರ್, ನಿಮ್ಗೆ ಯಾವ ಹಾಡು ಕೇಳುವ?
1: ಮೇಡಮ್, ದೇವರ ಮಕ್ಕಳು ಅನ್ನೋ ಒಂದು ಹಳೆಯ ಸಿನಿಮಾದಿಂದ ಓ ಅಯ್ಯ ಅಮ್ಮಯ್ಯ ಅನ್ನೋ ಒಂದು ಹಾಡು, ಎಸ್ ಜಾನಕಿ ಅವರು ಹಾಡಿರೋದು. ಹಾಡು ಬೇಕಿತ್ತು ಮೇಡಮ್.
0: ಹಾಡು ಕೇಳ್ಬೇಕು.
1: ಹೌದೌದು.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಮೇಡಮ್, ಅದು ಎಸ್ ಜಾನಕಿ ಅವರು ಚಿಕ್ಕ ಮಗು ತರ ಹಾಡಿದ್ದಾರೆ, ಮಕ್ಕಳಿಗೋಸ್ಕರ ಹಾಡಿರೋದು. ಮತ್ತೆ ಅವಾಗ ನಾವು ಯಾವ್ದೇ ನಾಟಕ ಆಡಿದ್ರು ಅಲ್ಲೊಬ್ರು ಹಾಡು ಯಾರಾದ್ರೂ ಹಾಡೋರು ಬಂದಿರ್ತಾ ಇದ್ರು, ಹಾಡು ಆಡ್ತಾ ಇದ್ರು. ಆ ಹಾಡು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಜನಗಳಿಗೆ ಏನಾಗ್ತಿತ್ತೋ, ಅವಾಗ ನಾಣ್ಯಗಳನ್ನ ಅವ್ರ ಮುಂದೆ ಬಿಸಾಕ್ತಾ ಇದ್ರು, ಅವ್ರು ಭಿಕ್ಷೆ ಬೇಡಕ್ ಬಂದಿದ್ದಾರೆ ಅನ್ನೋದೇ ಅವ್ರು ಗೊತ್ತಾಗ್ತಿತ್ತು. ಒಂದ್ಸರಿ ಕಾಲೇಜ್ ನಲ್ಲಿ ಒಂದ್ ಹುಡುಗ ಆಡ್ದಾಗ ಕಾಲೇಜ್ ಸ್ಟೂಡೆಂಟ್ ಹುಡುಗನ್ಗೆ ಅವಮಾನ ಮಾಡಿದ್ರು. ಎಲ್ಲಾರು ಪೈಸೆ ತೆಗೆದು ತೆಗೆದು ನಾಲ್ಕಾಣಿ ಎಂಟಾಣಿನ ಅವಾಗಿನ ಕಾಲದಲ್ಲಿ ಬಿಸಾಕ್ತಾ ಇದ್ರು 1 ರೂಪಾಯಿ ಕಾಯಿನ್ಗಳನ್ನ. ಪಾಪ ಆ ಹುಡುಗ ಅರ್ಧಕ್ಕೆ ಆಡಿ ಹೊಟ್ಟೋಯ್ತು, ಹತ್ಕೊಂಡು ಹೊಟ್ಟೋದ ಅವನು ಅರ್ಧಕ್ಕೆ ನಿಲ್ಸಿ ಹಾಡನ್ನ. ಏನೋ ಮೇಡಮ್, ನಮ್ಮಲ್ಲಿ ಹಾಡ್ ಬಂತು ಅಂದ್ರೆ ಸಾಕು, ನಾಟಕಗಳಲ್ಲಿ ಪ್ರತಿ ನಾಟಕದಲ್ಲೂ ಆಡೋರು ಯಾರಾದ್ರೂ ಒಬ್ರು ಬಂದು ಆ ಹಾಡು ಸ್ಟಾರ್ಟ್ ಆದ್ರೆ ಸಾಕು ಜನಗಳು ಕಾಯಿನ್ ಬಿಸಾಕೋರು ಅವ್ರಿಗೆ. ಇಲ್ಲಿ ಕೂಡ ಆ ಸಿನಿಮಾದಲ್ಲಿ ಕೂಡ ಅದು ಭಿಕ್ಷೆ ಬೇಡ ಹಾಡೆ, ಬಹುಶಃ ಅದ್ರಿಂದ ಏನಾದ್ರು ಅಪಾರ್ಥ ಮಾಡ್ಕೊಂಡು ಆತರ ಮಾಡ್ತಾ ಇದ್ರು ಏನೋ ಅನ್ಸುತ್ತೆ ಜನಗಳು. ಹಾಡು ಅಂದ್ರೆ ತುಂಬಾ ದಿನ ಆಯ್ತು ಮೇಡಮ್ ಕೇಳಿ, ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ.
0: ಅದಕ್ಕೋಸ್ಕರ ಕೇಳ್ಬೇಕು ಅಂತ
1: ಅನಿಸುತ್ತೆ. ಹಾಡು ಇಷ್ಟವಾದ ಹಾಡು ಕೂಡ ನನಗೆ.
0: ಓಕೆ, ನೋಡೋಣ, ಹಾಡನ್ನ ಪ್ರಸಾರ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ.
1: ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್.
0: ಓಕೆ ಓಕೆ ಓಕೆ. ಇದು ಪುಟ್ಟರಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ದೇವರ ಮಕ್ಕಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ನೀವು ಕಾಲ್ ರಿಸೀವ್ ಮಾಡಿ ಎಲ್ಲಿ ಹೊರಟಿದ್ದೀರಾ?
2: ಇಲ್ರಿ ಮೇಡಮ್, ಅದ್ರಿಂದ ಕೈಯಾಗಿದ್ದು ಹಿಡಿದಿದ್ರಿ ಮೇಡಮ್, ಊಟ ಮಾಡಕತ್ತಿದ್ದಾರೆ, ಊಟ ಮಾಡ್ಕೋ ಅಂತ ಕರೆ ಮಾಡಿದ್ರಿ ಮೇಡಮ್.
0: ಓ ಹಾಗೆ, ಊಟ ಮಾಡ್ತಾ ಮಾಡ್ತಾ ಹಾಡು ಕೇಳುವ ಅಂತಲ್ಲ?
2: ಹೌದ್ರಿ ಮೇಡಮ್. ಹಂಗೆ ಯಾಕೆ, ನಿಮ್ದು ಐತ್ರಿ ಮೇಡಮ್ ಊಟ?
0: ಹಾ, ನಮ್ದು ಆಗ್ಲೇ ಆಗಿದೆ ಊಟ.
2: ಹೌದ್ರಿ
0: ಊಟ ಆಗಿ ಕರಗ್ಲಿಕ್ಕೆ ಆಯ್ತದು.
2: ಹೌದ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ಕರೆ ಚಲೋ ತೊಳಗತ್ರಿ ಮೇಡಮ್, ಕರೆ ಒಂದ್ ಗೀತೆ ಕೇಳಕತ್ತಿದೇವ್ರಿ, ಹಂಗೆ ನಾವು ಕರೆ ಮಾಡಿದವ್ರಿ ಕನೆಕ್ಟ್ ಆಯ್ತು ನೋಡ್ರಿ ಮೇಡಮ್. ನಾವ್ ವಿಜಯಪುರದಿಂದ ನವಾಜ್ ರೀ ಮೇಡಮ್.
0: ನವಾಜ್ ಅವರು, ಹೇಗಿದೆ ನಿಮ್ಮ ವಿಜಯಪುರ?
2: ವಿಜಯಪುರ ಏನ್ರಿ ಮೇಡಮ್, ಬಿಸಿಲಾದ್ರಿ, ಮಳೆ ತುಂತುರು ಮಳೆ, ನಿನ್ನೊಂದು ಸ್ವಲ್ಪ ಐತ್ರಿ ಮೇಡಮ್. ಏನ್ ಮಳೆ ಇಲ್ರಿ, ವರ್ಷ ಬರಗಾಲ ರೀ ಮೇಡಮ್.
0: ಅಲ್ಲೂ ಕೂಡ ಮಳೆ,
2: ಯಾಕಂದ್ರೆ ನಿಮ್ ಮಲೆನಾಡಾಗೆ ಮಳೆ ಇಲ್ರಿ ಮೇಡಮ್, ನಮ್ ಕಡೆ ಎಲ್ಲಿ ಬರ್ಬೇಕ್ರಿ ಬಾಳ. ಹೌದ್ರಿ, ಯಾಕಂದ್ರೆ ನಿಮ್ ಕಡೆ ಜಾಸ್ತಿ ಮಳೆ ಅಲ್ರಿ ಮೇಡಮ್ ಯಾವಾಗಲೂ.
0: ಹೌದು,
2: ಮತ್ತ ಆ ಸೈಡ್ ಕಡಿಮೆ ಆದ್ರೆ ನಮ್ ಕಡೆ ಅಂತೂ ತೀರಾ ಕಡಿಮೆ ರೀ ಮೇಡಮ್.
0: ನಿಜ ನಿಜ, ಮಳೆ ಬೀರುವ ಪ್ರದೇಶದಲ್ಲೇ ಕಡಿಮೆ ಇದ್ರೆ ಏನು ಬಯಲು ಪ್ರದೇಶದಲ್ಲಿ ಮಳೆ ಇರೋದಿಲ್ಲ ಅಲ್ವಾ?
2: ಇರೋದಿಲ್ರಿ ಮೇಡಮ್, ಯಾಕಂದ್ರೆ ಕಡಿಮೆ ಇರ್ತದ್ರಿ, ಅದಕ್ಕೆ ಹಿಂಗಾಗಿ ಕೆಸಿಂದ ಏನಾದ್ರಿ ಮೇಡಮ್, ಸುಮ್ಮ ತುಂತುರು ಹನಿ ಬರ್ತದ್ರಿ, ಹಿಂಗಾಗಿ ಏನ್ ಸುಮ್ಮ ಬೆಳೆ ಅದಾವ್ರಿ, ಮಾಡ್ಕೋತ ಕೂತೇವ್ರಿ ಮೇಡಮ್, ಚಾನಲ್ ನೀರಿಟ್ಟು ಬರ್ತಾವ್ರಿ, ಅದೇ ಬಿಟ್ಟು ಹೋಗ್ತ ಹಂಗೆ ನಿಮ್ ಕಾರ್ಯಕ್ರಮ ಕರೆ ಮಾಡೋದು, ಕಾರ್ಯಕ್ರಮ ಕೇಳ್ಕೋತ ಕುಂಡಿರ್ತಾರೆ ಹೊಲ್ದಾಗ್ರಿ ಮೇಡಮ್.
0: ಓಕೆ ಹೇಳಿ, ಇವತ್ತು ಯಾವ ಹಾಡು ಕೇಳುವ?
2: ನಮಗ್ ನೋಡ್ರಿ ಮೇಡಮ್, ಇವತ್ತು ಅರಮನೆ ಚಿತ್ರದ್ರಿ ಮೇಡಮ್,
0: ಓಕೆ,
2: ಅರಮನೆ ಚಿತ್ರದಿಂದ ನಮ್ಮ ಇವ್ರು ಹಾಡ್ಯಾರ ನೋಡ್ರಿ, ಅವ್ರು ಹಿಂದಿ ಗಾಯಕರದಾರ, ಅವ್ರ ಹೆಸರು ಬರಲ್ದು, ಆ ಹಾಡ್ರಿ ಮೇಡಮ್. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಏನು ಹೇಳಲಿ ನನ್ನ ಮನದ ಹಂಬಲ, ಈ ಹಾಡ್ರಿ ಮೇಡಮ್.
0: ಈಗ ಪತ್ರ ಬರೆಯುವಂತಹ ಪದ್ಧತಿ ಇಲ್ಲಲ್ಲ.
2: ಇಲ್ರಿ ಮೇಡಮ್, ಎಲ್ಲ ಮುಣಿಯಾದ್ರಿ ಮೇಡಮ್, ಮೊದಲಿಂದ ಬಹಳ ಇಂಟ್ರೆಸ್ಟ್ ಇತ್ತು ರೀ ಮೇಡಮ್, ಯಾಕಂದ್ರೆ ಪತ್ರ ಬರೆಯವ್ರದ್ರು ಹಿರಿಯವ್ರಿಗೆ ಕಿರಿಯವ್ರಿಗೆ ನಮಸ್ಕಾರ ವಂದನೆಗಳು ಅಂತ ಹೇಳಿ ಬೆಳ್ತೀವಿ, ಎಲ್ಲ ಬಂದಾಗಿದ್ರಿ ಮೇಡಮ್, ಪತ್ರ ಇಲ್ರಿ.
0: ಹೌದು ಹೌದು ಹೌದು, ಪತ್ರ
2: ಯಾಕಂದ್ರೆ ಮೊದಲಿಂದ ಅದು ಇಂಟ್ರೆಸ್ಟ್ ಬೇರೆ ಇತ್ತು ರೀ ಮೇಡಮ್, ಪತ್ರ ಬರೆದ್ರೆ ಎಷ್ಟು ಚಂದ ಬರ್ತಿದ್ರಿ, ಅದ್ರಾಗ ಎಲ್ಲ ಅಕ್ಷರ ದುಂಡಾಗ್ತಿದ್ರಿ, ಆದ್ರೆ ಬರ್ದಂಗ ಕೇಸಿಂದ ಎಲ್ಲ ಅದು ಪ್ರಾಕ್ಟೀಸ್ ಇರ್ತಿತ್ರಿ. ಈಗ ಏನ್ ಮೊಬೈಲ್ ಬಂದ್ವಲ್ರಿ ಮೇಡಮ್, ಈಗ ಪತ್ರ ಬರೆಯೋದು ಪೂರಾ ಬಂದಾಗ್ಬಿಟ್ಟದ್ರಿ ಮೇಡಮ್. ಈಗೇನ್ ನಮ್ಮಲ್ಲಿ ಧಾರವಾಡ ಪಂಡಿತ ಆದ್ ನೋಡ್ರಿ ಮೇಡಮ್, ಪತ್ರ ಉತ್ತರ ಕಾರ್ಯಕ್ರಮ ಅಂತ ಹೇಳಿ ಆಕಾಶವಾಣಿ ಹಂಗಂತ, ಧಾರವಾಡ ಆಕಾಶವಾಣಿ ಆದ್ರಿ ಮೇಡಮ್,
0: ಹೌದು ಹೌದು,
2: ಅಲ್ಲಿ ಬುಧವಾರಕ್ಕೊಮ್ಮೆ ಪತ್ರ ಬರೀತಾರೆ ಕಂಪಲ್ಸರಿ, ಅಲ್ಲಿ ಒಂದ್ ಚಾಲ್ತಿ ಆದ್ರೆ ನೋಡ್ರಿ ಮೇಡಮ್, ನಾವು ಕೇಳಲಿಕ್ಕಾಗಿ ಅವ್ರು ಬುಧವಾರಕ್ಕೊಮ್ಮೆ ಒಂದು ಕಾರ್ಯಕ್ರಮ ಆದ್ರೆ ಮೇಡಮ್ ಫಿಕ್ಸ್ ರೀ, ಅದು ಯಾಕಪ್ಪ ಅಂದ್ರೆ ಅದು ಪತ್ರೋತ್ತರ ಕಾರ್ಯಕ್ರಮ ಅಂತ ಹೇಳಿ ಆದ್ರಿ, ಅದೊಂದು ಒಂದ್ ತಾಸು ನಡೆಸಿಕೊಡ್ತಾರೆ ಮೇಡಮ್, ಕೆಲವರು ಎರಡೆರಡು ಮೂರ್ ಮೂರು ಪತ್ರ ಬರೀತಾರೆ, ಅವ್ರ ಅನಿಸಿಕೆ ಅಭಿಪ್ರಾಯ ಎಲ್ಲ ತಿಳಿಸ್ತಾರೆ, ಅಲ್ಲಿ ಒಂದು ಉಳ್ದಾವ್ ನೋಡ್ರಿ ಮೇಡಮ್, ಮತ್ತೆ ಎಲ್ಲಿ ಇಲ್ರಿ
0: ಅಲ್ವಾ?
2: ಹೌದ್ರಿ ಮೇಡಮ್.
0: ಓಕೆ, ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ.
2: ಹ್ಞೂ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ, ನಮಸ್ತೆ ರೀ.
0: ನಮಸ್ತೆ ನಮಸ್ತೆ. ಓಕೆ, ಇದು ವಿಜಯಪುರದಿಂದ ನವಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಅನ್ನುವಂತಹ ಗೀತೆಯನ್ನ ಕೇಳ್ತಾ ಇದ್ದಾರೆ. ಈ ಹಾಡನ್ನ ಹಾಡಿದ ಗಾಯಕರು ಕಾರ್ತಿಕ್, ಅದೇ ರೀತಿ ಶ್ವೇತಾ ಅವರು ಈ ಹಾಡನ್ನ ಹಾಡಿದ್ದಾರೆ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ, ನಮ್ಮ ಮಂಗಳೂರಿನವರು, ಇವರ ಸಂಗೀತ ನಿರ್ದೇಶನದಲ್ಲಿ ಕವಿರಾಜ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂತಹ ಗೀತೆ. ಈ ಒಂದು ನಾಗಶೇಖರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. 2008ರಲ್ಲಿ ತೆರೆ ಕಂಡಂತಹ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರೋಮಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆಯನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. 6364249499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
3: ಸುಮ್ಮ ಸುಮ್ಮ ಹೇಳು, ಹೇಳು ನಾನು

ಯಾವುದು ವ್ಯವಸ್ಥೆ ಅರ್ಥೈಸಾಯ್ತಾನ ಅಲ್ಲ ನಿನ್ನಂತ ನಾವು ಕಳತ್ತೆ. ಸರಿ ಚೋ ನಿನ್ ಪಾಲು ನಿಂದು ಕೈ ಹಾಕ್ಲಿಲ್ಲ ಯಾವ್ದೋ ಬೀದಿ ಅಳ್ಕೊಂಡು ಆಡ್ಕೊಂಡು ಬಿಸಿ ಹಾಕ್ತಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಅವ್ನು ಕೇಳೋದೇ ಇಲ್ಲ. ನಾನೇನ್ ಮಾಡೋಕ್ಕಾಗತ್ತೆ?

0: ಮಾ ಸಂಪಾದನೆ ಆಯ್ತಾ ಇವತ್ತು? ನನಗ್ ಗೊತ್ತು ಕಣು, ಬೇಡ್ಕೊಂಡ್ರೆ ಜನ ಎಂದಿಗೂ ಕೊಡಲ್ಲ, ಕೈ ಚಾಚಿದ್ರೆ ಕಸದಾಗ ಕಾಣ್ತಾರೆ. ಇಂಥ ಕಟಿಗರ ಮಧ್ಯೆ ನಮ್ಮಂತ ಅನಾಥ ಜೀವ ಇಟ್ಕೊಂಡ್ ಬದುಕಿರ್ಬೇಕು ಅಂದ್ರೆ ಇರೋದು ಇದೊಂದೇ ಮಾರ್ಗ ತಿಮ್ಮ, ಕಲ್ತನ.
1: ತಪ್ಪು ಕಣೋ ರಂಗ, ತಪ್ಪು ತಪ್ಪೋ ಗಿಪ್ಪೋ. ನಿಂಗೋಸ್ ನಮ್ಮ ಮೊಸರನ್ನ ತಂದಿದೀನಿ, ತಿನ್ನು ಬಾ.
0: ಬರ ರಂಗ.
1: ಯಾಕೋ
0: ಅದಕ್ಕೆ ಕೊಟ್ಟಿರೋ ಹಣ ಯಾರ?
2: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಪತ್ರ ಬರೆಯಲ ಚಿತ್ರ ಬಿಡಿಸಲ ಅನ್ನುವಂತಹ ಅರಮನೆ ಚಿತ್ರದ ಗೀತೆಯನ್ನ ಕೇಳ್ತಾ ಬಂದ್ರಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡಬಹುದು 6364204499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ, ಹಾಯ್ ಆರ್ಜಿಬಿಂದಿ ಅವರೇ, ನಮಸ್ತೆ.
0: ನಮಸ್ತೆ ನಮಸ್ತೆ.
1: ನನಗೆ ಇವತ್ತು ಊಟ ಎಲ್ಲ ಮಾಡಿದ್ರೆ ನೀವು?
0: ಊಟ ಎಲ್ಲ ಆಯ್ತು, ನಿಮ್ದಾಯ್ತಾ?
1: ನಂದು ಕೂಡ ಊಟ ಆಯ್ತು. ನಮ್ಗೆ ಇಲ್ಲಿ ಮಳೆ ಬರ್ತಾ ಉಂಟು, ನಿನ್ನೆ ಸಂಜೆಯೂ ಮಳೆ ಇತ್ತು, ಇವಾಗ ಮಳೆ ಬರ್ತಾ ಉಂಟು.
0: ಹೌದಾ,
1: ಚೆನ್ನಾಗಿದೆ. ಮತ್ತೆ ಏನ್ ಗೊತ್ತಾ, ನನ್ಗೆ ಒಂದು ಇವತ್ತು ಒಂದು ನಿಮಿಷ ನೀವು ನಂಗೆ ಮಾತನಾಡಕ್ಕೆ ಕೊಡ್ಬೇಕಂತ ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ.
0: ಮಾತಾಡಿ ಮಾತಾಡಿ.
1: ಏನ್ ಗೊತ್ತಾ, ನಾನು ಒಲವಿನ ಹಾಡಿಗೆ ಕರೆ ಮಾಡಿದ್ದೇನೆ. ನಾನು ಒಲವಿನ ಹಾಡು ಕಾರ್ಯಕ್ರಮಗಳನ್ನ ದಿನ ನಾವು ಕೇಳ್ತೇನೆ. ಈಗ ನನ್ನ ಕೇಳುಗರ ಹತ್ರ, ಪ್ರೀತಿಯ ಕೇಳುಗರಲ್ಲಿ ನನ್ನ ಒಂದು ಮನವಿಯನ್ನ ಹೇಳ್ತಾ ಇದ್ದೇನೆ. ಪ್ರತಿ ನಾವು 3 ಗಂಟೆಯಿಂದ 4 ಗಂಟೆವರೆಗೆ ಮಂಗಳವಾರದಿಂದ ಶುಕ್ರವಾರ ತನಕ ಹಾಡುಗಳನ್ನು ಕೇಳ್ತೇವೆ. ಒಂದು ದಿನ ಒಲವಿನ ಹಾಡು ಇರ್ತದೆ, ಸಂದೇಶ
0: ಆಧಾರಿತ.
1: ಇದರಲ್ಲಿ ಜಿಲ್ಲಾ ಕಾರ್ಯಕ್ರಮ ಕೇಳುವಾಗ ದಿನದಲ್ಲಿ ಮುಂಜಾನೆ ಶುರು ಆಗ್ತದೆ, ಮುಂಜಾನೆಯಿಂದ ಸಂಜೆವರೆಗೂ ನಾವು ಮಲಗುವ ತನಕನು ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಇನ್ನಿತರ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಮೂಡಿ ಬರ್ತಾ ಉಂಟು. ಇದರ ಬಗ್ಗೆ ಒಂದು ನಮ್ಗಾಗಿಯೇ ಒಂದು ಶನಿವಾರದಂದು 10 ಗಂಟೆಗೆ ರೇಡಿಯೋ ಸಂಗಮ
0: ಸಾರಂಗ್ ಸಂಗಮ
1: ಸಾರಂಗ್
0: ಸಂಗಮ
1: ಸಾರಂಗ್ ಸಂಗಮ ಸಾರಂಗ್ ಸಂಗಮ ಅಂತ ಒಂದು 10 ಗಂಟೆಯಿಂದ 10:30 ತನಕ ಮೂಡಿ ಬರ್ತದೆ. ಇದರಲ್ಲಿ ನಾನು ಹೇಳ್ತೇನೆ, ನಾನು ಯಾವಾಗ್ಲೂ ನಿಮಗೂ ಗೊತ್ತಿರ್ಬೋದು, ನಮ್ಮ ಎಲ್ಲ ಆರ್ಜಿಗಳಿಗೆ ಗೊತ್ತಿದೆ, ನಾನು ಭಾಗವಹಿಸ್ತೇನೆ, ಮತ್ತೆ ಒಲವಿನ ಹಾಡಿಗೂ ಭಾಗವಹಿಸ್ತೇನೆ, ರೇಡಿಯೋ ರೇಡಿಯೋ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ. ಹಾಗಾಗಿ ಈಗ ಹೆಚ್ಚಿನವರು ಏನ್ ಮಾಡ್ತಾರೆ ಅಂದ್ರೆ, ಒಲವಿನ ಹಾಡನ್ನು ಮಾತ್ರ ಎಲ್ಲರೂ ಕರೆ, ನಾನು ಇವಾಗ ಕರೆ ಮಾಡ್ಬೇಕಾದ್ರೆ ನಂಗೆ ಕರೆನೇ ಸಿಗ್ಲಿಲ್ಲ, ಆಯ್ತಾ, ನಾನು ಪ್ರಯತ್ನ ಪಟ್ಟು ಕರೆ ಮಾಡಿದ್ದೇನೆ. ಇಲ್ಲಿ ಈಗ ನಾವು ಇದಕ್ಕೆ ಮಾತ್ರ ಕರೆ ಮಾಡ್ತಾ ಇರ್ತೇವೆ ಕೆಲವರು, ಅಲ್ಲಿ ರೇಡಿಯೋ ಸಾರಂಗ್ ಸಂಗಮಕ್ಕೆ ನಮ್ಮ ಅಭಿಪ್ರಾಯಗಳನ್ನು ಇತರ ಎಷ್ಟು ಹಲೋ ಡಾಕ್ಟರ್ ಇರ್ಬೋದು, ತುಳು ಚಾವಡಿ ಇರ್ಬೋದು, ಹೃದಯರಾಗ ಇರ್ಬೋದು, ಕೊಂಕಣಿ ಕಾರ್ಯಕ್ರಮದಲ್ಲಿ ತಾಳೋಮಾಳು ಇರ್ಬೋದು, ಮೈಕಾಲ್ ತೋ ಪಲ್ಕ, ಇತರ ಒಂದು ನಮ್ಗೆ ಯಾವ ರೀತಿಯ ಕಾರ್ಯಕ್ರಮಗಳು ಬೇಕು ಆ ರೀತಿಯ ಕಾರ್ಯಕ್ರಮಗಳು ನಮ್ಗೆ ಬರ್ತದೆ
0: ಅಲ್ವಾ.
1: ಇದ್ರ ಬಗ್ಗೆ ನೋಡಿ, ಈಗ ಬೆಳಿಗ್ಗೆ ಒಮ್ಮೆ ಕಾರ್ಯಕ್ರಮ ಪ್ರಸಾರ ಆಗ್ತದೆ ಡಾಕ್ಟರ್ ಕರ್ಜಗಿ ಅವರದ್ದು, ಇದೇ ಸಂಜೆ 5 ಗಂಟೆಯಿಂದ ಮತ್ತೆ ಪ್ರಸಾರ ಆಗ್ತದೆ ನಮ್ಮ ಸಾರಂಗದಲ್ಲಿ. ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಆರೋಗ್ಯದ ಕಾರ್ಯಕ್ರಮ ಇರ್ಬೋದು, 10 ಹಲವು ಕಾರ್ಯಕ್ರಮಗಳು, ಮತ್ತೆ ಇದು ಆಳ್ವತ್ ನುಡಿಸಿರಿಯ ಒಂದು ಕಾರ್ಯಕ್ರಮನು ಯಾವಾಗೊಮ್ಮೆ ಎದುರು ಬರ್ತದೆ, ನಮ್ಮ ಸಂವಿಧಾನ ಕಾರ್ಯಕ್ರಮ, ಎಷ್ಟೋ ಕಾರ್ಯಕ್ರಮಗಳು ಮೇಡಮ್ ಇಲ್ಲಿ ಬರ್ತದೆ, ಮೂಡಿ ಬರ್ತದೆ. ಇದ್ರ ಬಗ್ಗೆ ಒಂದು ನನ್ನ ಕೇಳುಗರ ಹತ್ರ, ಅವರು ಒಂದು 10 ಗಂಟೆಗೆ ಒಂದು ಶನಿವಾರ ಪುರ್ಸೋತ್ ಮಾಡಿಕೊಂಡು ರೇಡಿಯೋ ಟ್ಯೂನ್ ಮಾಡಿ ಅವರವರ ಅಭಿಪ್ರಾಯವನ್ನು ಹೇಳಿದ್ರು, ತುಂಬಾ ಖುಷಿ ಆಗ್ತದೆ ಅಂತ ನಾನು ಹೇಳಿದ್ದೆ. ಎಲ್ಲ ಇದು ನಾನು ಪ್ರೀತಿಯಿಂದನೇ ಅವರಿಗೆಲ್ಲ ಹೇಳ್ತಾ ಇದ್ದೇನೆ. ನಾನು ಒಂದು ಲಿಸ್ನರ್, ಅವರ ಹಾಗೆ ನಾನು ಒಂದು ಲಿಸ್ನರ್ ಅಂದ್ರೆ ನಾನು ಒಬ್ಬಳು ಕೇಳುಗಳೇ, ಹಾಗಾಗಿ ನನಗೆ ಒಂದು ಎಲ್ಲರ ಮಾತು ಕೇಳಿಕ್ಕೆ ನಾನು ಇಷ್ಟಪಡ್ತೇನೆ, ಅಂದ್ರೆ ನಂಗೂ ಇಷ್ಟ ಆಗ್ತದೆ, ಅದನ್ನು ನನ್ನ ಮನವಿ ಅಂತ ಹೇಳ್ತೇನೆ. ಮತ್ತೆ ನಮ್ಮ ಮತ್ತೆ ಇವತ್ತು ನಂಗೆ ಇವತ್ತು ಒಂದು ಹಾಡು ಬೇಕು.
0: ಹಾಡು
1: ಚಿತ್ರ ಇದು ಯಾವ್ದಂತ ನಂಗೆ ಗೊತ್ತಿಲ್ಲ, ಕನ್ನಡ ಸಾಂಗ್, ಹೇ ನಮಸ್ತೆ ಕರುಣಾಡಿಗೆ ಅಂತ ಒಂದಿದೆ ಅಲ್ವಾ?
0: ಹೌದು.
1: ಈ ಹಾಡು ಬೇಕು ಎಲ್ಲ ಕೇಳುಗರಿಗೋಸ್ಕರ, ನಿಮಗೋಸ್ಕರ, ನಂಗೋಸ್ಕರ.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಅದು ಸ್ನೇಹಕ್ಕೆ ಸ್ನೇಹ ಅನ್ನುವ ಗೀತೆ ಅಲ್ವಾ?
1: ಹೌದು
0: ಹೌದು,
1: ಪ್ರೇಮಕ್ಕೆ ಪ್ರೇಮ,
0: ಸಿಪಾಯಿ ಚಿತ್ರದ ಗೀತೆ ಇದು. ಹಾಗಾಗಿ ಈ ಹಾಡನ್ನ ಕೇಳ್ಬೇಕು ನಿಮ್ಗೆ ಅಲ್ವಾ? ಓಕೆ ಓಕೆ, ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಇಷ್ಟರವರೆಗೆ ಮಾತಾಡಿದ್ದು ಅಮ್ಮಣ್ಣಿ ಕಾರ್ಕಳ, ಅವರ ಧ್ವನಿಯನ್ನ ಕೇಳಿ ನಿಮ್ಗೆ ಗೊತ್ತಿರ್ಬೋದು ಯಾರು ಮಾತಾಡಿದ್ದು ಅಂತ ಹೇಳಿ. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅವರು. ನಾವು ರೇಡಿಯೋ ಸಾರಂಗ್ನಲ್ಲಿ ಬೆಳಗ್ಗಿನ 6 ಗಂಟೆಯಿಂದ 10 ಗಂಟೆವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬರ್ತದೆ ವಾರದ ಎಲ್ಲ ದಿನಗಳು ಕೂಡ. ಹಾಗಿರುವಾಗ ಶನಿವಾರದ ದಿನ ಒಂದು ಸಾರಂಗ್ ಸಂಗಮ ಅನ್ನುವಂಥ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಅವರು ಈ ಮೂಲಕ ವಿನಂತಿಯನ್ನು ಮಾಡ್ತಿರುವಂಥದ್ದು. ಕಳೆದ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಆ ಬಗ್ಗೆ ಮಾತಾಡಿದ್ವಿ. ಹೌದು, ಒಲವಿನ ಹಾಡು ಅನ್ನುವಂಥದ್ದು ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಒಂದು ಕಾರ್ಯಕ್ರಮ. ನೀವು ಕಾಲ್ ಮಾಡ್ತೀರಾ, ನಿಮ್ಮ ಒಲವಿನ ಹಾಡನ್ನು ಕೇಳ್ತೀರಾ, ಅದು ಒಳ್ಳೆ ವಿಚಾರಗಳೇ. ಆದರೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ಇದೆ. ಆ ಕಾರ್ಯಕ್ರಮವನ್ನು ಕೇಳಿದ ನಂತರ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ನಿಮಗೆ ಅನಿಸ್ತಾ ಇದ್ದರೆ ಖಂಡಿತ ಸಾರಂಗ ಸಂಗಮ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ಕೂಡ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಈ ಒಂದು ವಿಚಾರವನ್ನು ಅಮ್ಮಣಿಯವರು ಕೂಡ ಇವತ್ತು ಹೇಳ್ತಾ ಇರುವಂಥದ್ದು. ಹಾಗಿರುವಾಗ ಅವರು ಕೇಳಿರುವಂತಹ ಸ್ನೇಹಕ್ಕೆ ಸ್ನೇಹ ಅನ್ನುವಂತಹ ಸಿಪಾಯಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸಿಪಾಯಿ ಚಿತ್ರದ ಗೀತೆಯನ್ನ ಕೇಳ್ತಾ ಬಂದ್ರೆ ನೀವು ಕೇಳ್ತಾ ಇರುವಂತದ್ದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಕೊನೆಯ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಧರ್ಮನಗರದಿಂದ ಸಂಜೀವಿನಿ ಅವರು. ನಿಮ್ಮ ಧ್ವನಿಯನ್ನ ಕೇಳದೆ ತುಂಬಾ ಸಮಯ ಆಯ್ತು. ಹೌದು, ಕಾಲ್ ಮಾಡುದು ಕಡಿಮೆಯಾ? ನೀವು ಕಂಪನಿಗೆ ಹೋಗ್ತಾ ಇಲ್ವಾ? ಬಿಡಿ ಕಂಪನಿಗೆ ಹೋಗ್ತಿದ್ರಲ್ಲ. ಹಾಗೆ ನಿಮ್ಗೆ? ಓ ಹೌದಾ, ನಿಮ್ಗೆ ಬಿಡಿ ಕಂಪನಿಯಲ್ಲಿ ವಾರದಲ್ಲಿ ಎಷ್ಟು ದಿನ ರಜೆ ಇರುತ್ತೆ? ಈಗ ಮನೆಯಲ್ಲೇ ನೀವು ಬೀಡಿ ಕಟ್ಟಿಕೊಡುವ? ಹಾಗೆ ಹಾಗೆ, ರಜೆಯಲ್ಲಿ ಇದ್ದೀರಾ? ಓಕೆ ಓಕೆ, ಸರಿ ಸರಿ. ಹೇಳಿ, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ನನಗೆಂದು ಒಂದು ಹಾಡು ಕೊಡಿ, ಒಂದು ಭಾವಗೀತೆ ಕೊಡಿ ನನಗೆ.
0: ಭಾವಗೀತೆ ಯಾವ್ದು ಹೇಳಿ?
1: ಮುನಿಸು ತರವೇ ಕೊಡಿ.
0: ಮುನಿಸು ತರವೇ ಆಗ್ಬೋದಾ? ಸಾರಂಗ್ ಕೇಳ್ತಾ ಇರ್ತಾರಲ್ವಾ? ಓಕೆ ಓಕೆ,
1: ಮನಸ್ಸಾಗಿದೆ ನೀವು ಮಾತಾಡುವ ಅಂತ, ಅದಕ್ಕೆ ನಾನೊಂದು ಕಾಲ್ ಕೊಟ್ಟಿದ್ದೀನಿ. ಹಾಗೆಂದ ಕೊಡ್ತಾ ಇದ್ದೇನೆ.
0: ಹೌದಾ?
1: ಮೊಬೈಲ್ ನೋಡುವಾಗ ನಂಬರ್ ಉಂಟು ನಮ್ಮ ಹತ್ರ.
0: ಲೈನ್ ಬ್ಯುಸಿ ಬರ್ತಾ ಇರುತ್ತೆ, ಸಾಕಷ್ಟು ಕಾಲ್ ಬರ್ತಾ ಇರ್ತದಲ್ಲ, ಲೈನ್ ಸಿಗುದಿಲ್ಲ. ಹೌದು,
1: ಹಾಗಾದ್ರೆ ಒಂದು ಅಷ್ಟೇ ಅಷ್ಟೇ ಒಂದು ಕರೆಯುವ.
0: ಹಾಗೆಯಾ?
1: ಗಮ್ಮತ್ ಗಮ್ಮತ್ ಉಂಟಾ ಮೇಡಮ್?
0: ಗಮ್ಮತ್ ಮಾಡ್ಬೇಕಲ್ಲ, ವರ್ಷದಲ್ಲಿ ಬರುವಂತ ಹಬ್ಬ ಅಲ್ವಾ?
1: ಹಾಗೆ.
0: ಓಕೆ ಸಂಜೀವಿನಿ ಅವರೇ, ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಧರ್ಮನಗರದಿಂದ ಸಂಜೀವಿನಿ ಅವರು ಕೇಳ್ತಾ ಇರುವಂತಹ ಹಾಡು ಭಾವಗೀತೆಯನ್ನ ಕೇಳ್ತಾ ಇದ್ದಾರೆ. ಈ ಒಂದು ಮುನಿಸು ತರವೇ ಅನ್ನುವಂತಹ ಗೀತೆ ನರಸಿಂಹ ನಾಯಕ್ ಅವರು ಹಾಡಿರುವಂತಹ ಹಾಡು. ಇದು ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಸುಬ್ರಾಯ ಚೊಕ್ಕಾಡಿಯವರ ವಿರಚಿತ ಗೀತೆ ಇದು. ಕೇಳ್ತಾ ಬನ್ನಿ, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರೋ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಕಲಾ ಸಾರಂಗ್ ಹೊಸ ಸಂಚಿಕೆಗೆ ತಮಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ್ನಲ್ಲಿ ಬೇರೆ ಬೇರೆ ವಿಭಾಗದ ಸಾಧಕರನ್ನು ಮಾತನಾಡಿಸುವಂತಹ ಒಂದು ಸರಣಿ ಪ್ರಾರಂಭ ಆಗಿದೆ. ಅನೇಕ ಹಿರಿಯರು ನಮ್ಮ ಜೊತೆ ಅವರ ಬದುಕಿನ ಒಂದು ಪ್ರಯಾಣದ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ನಾವು ಅವರಲ್ಲಿ ಚರ್ಚಿಸಿದ್ದೇವೆ. ವಿಶೇಷವಾಗಿ ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಶಿಕ್ಷಣ, ಹೀಗೆ ಅನ್ಯಾನ್ಯ ಕ್ಷೇತ್ರಗಳ ಸಾಧಕರು ತಮ್ಮ ಒಂದು ವಿಸ್ತಾರವಾದಂತಹ ಮತ್ತು ತಮ್ಮ ಮಾನಸಿಕ ಮುಕ್ತವಾದಂತಹ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂಥದ್ದೇ ಒಂದು ಸಂಚಿಕೆ ಇವತ್ತು ತೆರೆದುಕೊಳ್ತಾ ಇರುವಂಥದ್ದು. ನಮ್ಮ ತಂಡ ನಮ್ಮ ಜೊತೆ ಸಾರಂಗನ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಹಾಗೆ ಎಡ್ವರ್ಡ್ ಲೋಬೋ ಅವರಿದ್ದಾರೆ. ನಾವು ಮಂಗಳೂರಿನ ಕದ್ರಿ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ತಮಗೆಲ್ಲ ಗೊತ್ತಿದೆ, ತೇಜಸ್ವಿನಿ ಹಾಸ್ಪಿಟಲ್ ಇದೆ. ಅದರ ಎರಡು ಹಾಸ್ಪಿಟಲ್ಗಳ ಮಧ್ಯಭಾಗದಲ್ಲಿ ಒಂದು ಮನೆ ಇದೆ, ಹಳೆಯ ಹೆಂಚಿನ ಮನೆ. ಇಲ್ಲಿ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದಾರೆ. ಡಾಕ್ಟರ್ ಲೀಲಾ ಉಪಾಧ್ಯಾಯರ ಬಗ್ಗೆ ಬಹುಶಃ ಮಂಗಳೂರಿನ ನಾಗರಿಕರಿಗೆ ಹೆಸರು ನೆನಪಿರಬಹುದು. ಸುಮಾರು 37 ವರ್ಷ ಸಂತ ಆಗ್ನೆಸ್ ಕಾಲೇಜಿನಲ್ಲಿ ವಿಜ್ಞಾನದ ಉಪನ್ಯಾಸಕಿಯಾಗಿ ಸಸ್ಯಶಾಸ್ತ್ರದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಂತಹ ಒಬ್ಬರು ಶಿಕ್ಷಣ ತಜ್ಞೆ. ಆಮೇಲೆ ಅವರು ನಿವೃತ್ತರಾದ ಬಳಿಕ ಸುಮಾರು 17 ವರ್ಷ ಮಂಗಳೂರಿನ ಶಾರದಾ ಪಿ ಯು ಕಾಲೇಜಿನಲ್ಲಿ, ಅಲ್ಲಿ ಕೂಡ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಡ್ವೈಸರಾಗಿ ಒಂದು 3 ವರ್ಷ ಇದ್ದರು. ಹೀಗೆ ಸುಮಾರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 57 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಈಗ ಬರೋಬ್ಬರಿ 88 ವರ್ಷ ನಮ್ಮ ಲೀಲಾ ಮೇಡಮ್ ಅವರಿಗೆ. ಆದರೂ ಕೂಡ ಅವರು ಚೈತನ್ಯಶೀಲರಾಗಿದ್ದಾರೆ, ಚಟುವಟಿಕೆಯಿಂದ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು MSc ಪಿ ಎಚ್ ಡಿ ಮಾಡಿ, ಆಮೇಲೆ ಫ್ರೆಂಚ್ ಭಾಷೆಯಲ್ಲಿ ಡಿಪ್ಲೊಮಾ ಮಾಡಿ ಅವರು ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ದುಡಿದವರು. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು ಮೂಲತಃ ನಮ್ಮ ಕಾಪಿನವರು. ಡಾಕ್ಟರ್ ಶೇಷರಾವ್ ಮತ್ತು ಯಶೋಧ ದಂಪತಿಯ 9 ಮಕ್ಕಳಲ್ಲಿ ಅವರು 3ನೇಯವರು, 6 ಹೆಣ್ಣು ಮತ್ತು 3 ಗಂಡು ಮಕ್ಕಳು. ಇನ್ನಂಜೆಯಲ್ಲಿ ಅವರು ಮೆಟ್ರಿಕ್ ಪೂರ್ವ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆಮೇಲೆ ಮೆಟ್ರಿಕ್ಯುಲೇಷನ್ ಮಾಡಿದ ಮೇಲೆ ಬೊಂಬೈಗೆ ಹೋಗ್ತಾರೆ. ಅಲ್ಲಿ ವಿಜ್ಞಾನ ವಿಷಯದಲ್ಲಿ BSc ಮತ್ತು MSc ಮಾಡ್ತಾರೆ. ಮತ್ತೆ ಮಂಗಳೂರಿಗೆ ಬರ್ತಾರೆ, ಅಲ್ಲಿ BEd ಕಾಲೇಜಿನಲ್ಲಿ BEd ಮಾಡ್ತಾರೆ. ಆಮೇಲೆ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸಂಗೀತದ ಆಸಕ್ತಿ ಮತ್ತು ಬರವಣಿಗೆ ಅವರಿಗೆ ವಿಶೇಷವಾಗಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ತಮ್ಮಲ್ಲಿ ಹೇಳಬೇಕಾದದ್ದು ಅಂತ ಹೇಳಿದರೆ, ನಮ್ಮ ಸಾಹಿತ್ಯ, ಯಕ್ಷಗಾನ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂತಹ KS ಉಪಾಧ್ಯಾಯರ ಒಂದು ಉಲ್ಲೇಖ. KS ಉಪಾಧ್ಯಾಯರು ನಮ್ಮ ಡಾಕ್ಟರ್ ಲೀಲಾ ಮೇಡಮ್ ಅವರ ಪತಿ. 1968 ಅವರ ವಿವಾಹ ಆಗ್ತದೆ. KS ಉಪಾಧ್ಯಾಯರು ಸಿದ್ಧಾರ್ಥ ಮುದ್ರಣಾಲಯವನ್ನು, ಈಗ ನಮ್ಮ ಶರವು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ, ಸುಮಾರು 30-34 ವರ್ಷ ಅವರು ಅದನ್ನು ನಡೆಸಿದರು. ಅದರ ಜೊತೆಗೆ ಅವರು ಯಕ್ಷಗಾನ, ಜಾನಪದ, ಭೂತಕೋಲ ಇತ್ಯಾದಿ ಕ್ಷೇತ್ರಗಳಲ್ಲಿ ತುಂಬ ದುಡಿದ ಮೂಲಕವಾಗಿ ಅದನ್ನು ದೇಶ ವಿದೇಶಗಳಲ್ಲಿ ಪರಿಚಯಿಸಿದಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಸ್ವತಃ ಬರಹಗಾರರು, ನಮ್ಮೂರ ಯಕ್ಷರು ಇತ್ಯಾದಿ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಮುಳಿಯ ತಿಮ್ಮಪ್ಪ ಇರ್ಬೋದು, KR ಕಾರಂತರು ಇರ್ಬೋದು, ಪಂಜ ಮಂಗೇಶ್ ರಾಯರ್ ಇರ್ಬೋದು, ಅವರುಗಳ ಶತಮಾನೋತ್ಸವ ಹಾಗೆ ಸಂಸ್ಮರಣ ಗ್ರಂಥಗಳ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಫ್ರಾನ್ಸ್ ದೇಶಕ್ಕೆ ಗೊಂಬೆಯಾಟವನ್ನು ಮತ್ತು ತೊಗಲು ಗೊಂಬೆಯಾಟವನ್ನು ಕೊಂಡು ಹೋಗಿದ್ದಾರೆ ಗೊಗ್ಗ ಕಾಮತ್ ಅವರ ನೇತೃತ್ವದಲ್ಲಿ. ಆಮೇಲೆ ಯಕ್ಷಗಾನ ಮತ್ತು ಗೊಂಬೆಯಾಟ ಇದನ್ನು ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ ಮೊದಲಾದ ಕಡೆಗೆ ಕೊಂಡೋಗಿದ್ದಾರೆ. ಅವರ ಜೊತೆಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಎನ್ನುವ ಹಾಗೆ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದರು. ಗಂಡನ ಜೊತೆ ಅವರು ಕೂಡ ದೇಶ ವಿದೇಶ ಪ್ರಯಾಣವನ್ನು ಮಾಡಿದ್ದಾರೆ. ಅವರು ಒಂದು ಕಡೆಗೆ ಹೋದರೆ ಇವರು ಜರ್ಮನಿ, ಪಾಕಿಸ್ತಾನ ಮೊದಲಾದ ಕಡೆ ಇವರು ಕೂಡ ತಂಡದೊಂದಿಗೆ ಹೋದದ್ದನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು. ಇವೆಲ್ಲ ವಿಚಾರಗಳ ಬಗ್ಗೆ ಲೀಲಾ ಉಪಾಧ್ಯಾಯರ ಅವರಿಂದಲೇ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರನ್ನು ಮಾತಾಡಿಸುವ. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು, ಯಾಕಂದರೆ ತುಂಬು ಜೀವನವನ್ನು ನಡೆಸಿದವರು. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಈ ಕ್ಷೇತ್ರದಲ್ಲಿ ಆಸಕ್ತಿ ಮತ್ತು ಪರಿಶ್ರಮ ತಮ್ಮದು ವಿಶೇಷವಾಗಿ ಸ್ಮರಿಸಿಕೊಳ್ಬೇಕಾದದ್ದು. ಈ ಶಿಕ್ಷಣವನ್ನೇ ಆಯ್ದುಕೊಳ್ಳುವಂಥ ವಿಚಾರದಲ್ಲಿ ನಿಮಗೊಂದು ಆಸಕ್ತಿ ಬರುವುದಕ್ಕೆ ಏನಾದರೂ ಹಿನ್ನೆಲೆ ಉಂಟೋ, ಅಥವಾ ಬೇರೆ ಯಾರಾದರೂ ನಿಮಗೆ ಒಂದು ಮಾದರಿ ಅಂತ ಉಂಟೋ, ಅಥವಾ ನೀವೇ ಅನಾಮತ್ತಾಗಿ ಇದಕ್ಕೆ ಬಂದರೆ ಹೇಗೆ?
2: ನನಗೆ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು, ನನ್ನ ತಂದೆ ಡಾಕ್ಟರ್ ಆದದ್ರಿಂದ. ಆದರೆ ನಾನು ಶಾಲೆಗೆ ಸೇರುವಾಗ ಅವರು ನನ್ನ ಹುಟ್ಟಿದ ತಾರೀಕನ್ನು ಬದಲಿಸಿದ್ರಿಂದ ಅಲ್ಲಿ ಬಾಂಬೆಯಲ್ಲಿ ಇಂಟರ್ ಆದ ನಂತರ ಲೇಡಿ ಹಾರ್ಡಿಂಗ್ ಕಾಲೇಜಿಗೆ ನಾನು ಅಪ್ಲೈ ಮಾಡಿದಾಗ ನನಗೆ ಸಂದರ್ಶನಕ್ಕೆ ಕರೆ ಬಂದರು. ನಾನು ಬಾಂಬೆಯಲ್ಲೇ ಹುಟ್ಟಿದ್ರಿಂದ ಅಲ್ಲಿ ಖಂಡಿತವಾಗಿಯೂ ನಂದು ಬರ್ತ್ ಸರ್ಟಿಫಿಕೇಟ್ ಇದ್ದೇ ಇರ್ತದೆ, ಹಾಗಾಗಿ ಏನು ಮಾಡಲಿಕ್ಕೂ ಆಗಲಿಲ್ಲ. ವಯಸ್ಸು ಅಷ್ಟು ಇರಲಿಲ್ಲ, 16 ವರ್ಷ ನನಗೆ ಆಗಷ್ಟೇ. ಹಾಗಾಗಿ ಅದನ್ನು ಕೈಬಿಟ್ಟು ಬಿ ಎಸ್ ಸಿ ಮಾಡಿದೆ. ಬಿ ಎಸ್ ಸಿ ಮಾಡಿದ ನಂತರ ಎಮ್ ಎಸ್ ಸಿ ಆಯಿತು. ಎಮ್ ಎಸ್ ಸಿ ಆದ ನಂತರ ಬಹುಶಃ ಮೊದಲಿಂದಲೂ ನನಗೆ ಸ್ವಲ್ಪ ಟೀಚಿಂಗ್ ಬಗ್ಗೆ ಒಲವಿತ್ತು, ಹಾಗಾಗಿ ಇಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜ್ನಲ್ಲಿಯೂ ಕೆಲಸ ಸಿಕ್ಕಿತು, ಕೂಡಲೇ ಸೇರಿಕೊಂಡೆ ಅಲ್ಲಿ.
1: ಹೀಗಾಗಿದೆ. ನಿಮಗೆ ಶಿಕ್ಷಣ ಎಲ್ಲೆಲ್ಲ ಆಯಿತು ನಿಮ್ಮದು?
2: ಶಿಕ್ಷಣ ಒಂದು ಇನ್ನಂಜ ಶಾಲೆಯಲ್ಲಿ. ನನಗಾಗ 8 ವರ್ಷ. 8 ವರ್ಷಕ್ಕೆ
1: ನೀವು ಹುಟ್ಟಿದ್ದು ಬೊಂಬೈಯಲ್ಲಿ?
2: ಬೊಂಬೈಯಲ್ಲಿ ಹುಟ್ಟಿ ಬೆಳೆದದ್ದು ಬೊಂಬೈಯಲ್ಲಿ.
1: ಅಂದ್ರೆ ನಿಮ್ಮ ಹಿರಿಯರು ಅಲ್ಲಿದ್ದರು?
2: ಹಿರಿಯರು ಅಲ್ಲಿದ್ದರು, ತಂದೆ ತಾಯಿ ಅಲ್ಲಿದ್ದರು. ಆದರೆ ಆಗ ಸ್ವಾತಂತ್ರ್ಯ ಚಳವಳಿಯ ಒಂದು ದೊಡ್ಡ ಇದು ಆಂದೋಲನವೇ ನಡೀತಾ ಇತ್ತು.
1: ಇವರು ಏನು ಮಾಡ್ತಿದ್ರು ಬೊಂಬೈಯಲ್ಲಿ?
2: ಅವರು ನನ್ನ ತಂದೆ ಡಾಕ್ಟರ್ ಆಗಿದ್ದರು, ಅವರು ಅಲ್ಲಿ ದವಾಖಾನೆಯನ್ನು ನಡೆಸ್ತಾ ಇದ್ದರು, ಚಿಕ್ಕ ತಂದೆ ಲಾಜಿಂಗ್ ನಡೆಸ್ತಾ ಇದ್ದರು. ಹಾಗಾಗಿ ಅದನ್ನು ಅವರಲ್ಲಿ ಅಲ್ಲಿ ಬಿಟ್ಟು ಗಾಂಧೀಜಿ ಕರೆ ಪ್ರಕಾರ ಬಿಟ್ಟು ಅವರು ಹಳ್ಳಿಗೆ ಬಂದರು, ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ.
1: ಈಗ ನೀವು ಎಲ್ಲ ಈಗ 9 ಮಕ್ಕಳು ಎಲ್ಲ ಅಲ್ಲೇ ಹುಟ್ಟಿದ್ರ?
2: ಅಲ್ಲ, ನಾವು 6 ಜನ ಇಲ್ಲಿ ಹುಟ್ಟಿದ್ದು, ಮತ್ತೆ 3 ಜನ ಹಳ್ಳಿಗೆ ಬಂದ ನಂತರ ಹುಟ್ಟಿದವರು.
1: ನಿಮ್ಮ
2: ತಂಗಿ ಮತ್ತೆ 2 ತಮ್ಮಂದಿರು ಅವರು ಇಲ್ಲಿ ಹಳ್ಳಿಯಲ್ಲಿ ಹುಟ್ಟಿದವರು, ಮತ್ತೆ ನಾವು 6 ಜನ ಇಲ್ಲಿ ಬೊಂಬೈಯಲ್ಲಿ ಹುಟ್ಟಿದವರು.
1: ಎಲ್ಲರ ವಿದ್ಯಾಭ್ಯಾಸ ಹೆಚ್ಚು ಇಲ್ಲೇ ಆಯ್ತು?
2: ಇಲ್ಲೇ ಆಯ್ತು, ಎಲ್ಲರ ವಿದ್ಯಾಭ್ಯಾಸ ಇಲ್ಲೇ ಆಯ್ತು. ಆಗ ನಮ್ಮ ಒಂದು ಬಹುಶಃ ಪರೀಕ್ಷೆ ಮಾಡಿ ನೋಡಿಕೊಂಡು ನನಗೆ 8 ವರ್ಷ ಆದರೂ ಕೂಡ 6ನೇ ಕ್ಲಾಸಿಗೆ ನನ್ನನ್ನು ಸೇರಿಸ್ಕೊಂಡ್ರು. 14 ವರ್ಷಕ್ಕೆ ಎಸ್ ಎಸ್ ಎಲ್ ಸಿ ಮುಗಿಯಿತು. ಆಗ ನಾವು ಮದ್ರಾಸ್ ಪ್ರಾಂತದಲ್ಲಿದ್ದೆವು. 16 ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ, 14 ವರ್ಷ ಆಗದೆ ಪರೀಕ್ಷೆ ಕೂತ್ಕೊಳ್ಳುವ ಹಾಗಿಲ್ಲ ಅಂತ ನನ್ನ ತಂದೆ ನನ್ನ ಹುಟ್ಟಿದ ದಿನಾಂಕವನ್ನು ಬದಲಿಸಿಬಿಟ್ರು. ಅದು ಮತ್ತೆ ಸ್ವಲ್ಪ ಅದೇ ಮೆಡಿಕಲ್ ಕಾಲೇಜ್ ಹೋಗಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಇಲ್ಲಿಂದ ಪುನಃ ನಾವು ಮೆಡ್ರಾಸಲ್ಲಿ ಇದ್ದದ್ರಿಂದ 16 ವರ್ಷ ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ, ಹಾಗಾಗಿ ಮುಂಬೈಗೆ ಹೋದೆ. ಅಲ್ಲಿ ಸ್ವಲ್ಪ ದೂರದ ಕಾಲೇಜಲ್ಲಿ ಅಂಧೇರಿ ಕಾಲೇಜಲ್ಲಿ ಕೆಲಸ ಸಿಕ್ಕಿ ಓದಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ಹತ್ರ ಹತ್ರ ಬಂದ್ಕೊಂಡು ಸಿದ್ಧಾರ್ಥ ಕಾಲೇಜಲ್ಲಿ ಬಿ ಎಸ್ ಸಿ, ರುಯಾ ಕಾಲೇಜಲ್ಲಿ ಎಮ್ ಎಸ್ ಸಿ. ಅದನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಾಗ ಸ್ವಲ್ಪ ತಡ ಆಗಿತ್ತು, ಆಗಸ್ಟ್ ತಿಂಗಳಾಗಿತ್ತು. 1 ವರ್ಷ ಬಿ ಎಡ್ ಮಾಡಿದೆ. ಆಮೇಲೆ ಸೇಂಟ್ ಆಗ್ನೆಸ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ಆ ದಿವಸ ಪುನಃ ನಾವು ಮೆಡ್ರಾಸಿಂದ ಕರ್ನಾಟಕ ಪ್ರಾಂತ್ಯ ಆಯಿತು ನಮ್ಮದು. ಆಗ ಅದನ್ನು ಇಂಟರ್ ತನಕ ಇದ್ದದನ್ನು ಮಾತ್ರ ಬಿ ಎಸ್ ಸಿ ಲೆವೆಲ್ಗೆ ತಗೊಂಡು ಹೋದರು. ಎಮ್ ಎಸ್ ಸಿ ಮಾಡಿದ ಹ್ಯಾಂಡ್ ಬೇಕಿತ್ತು ಅವರಿಗೆ, ಹಾಗಾಗಿ ನನಗೆ ಅಲ್ಲಿ ಕೆಲಸ ಸಿಕ್ಕಿತ್ತು, ಸೇರಿಕೊಂಡೆ.
1: ಈಗ ನೀವು ಮೆಡ್ರಾಸ್ ಪ್ರಾವಿನ್ಸ್ನ ಆ ಒಂದು ಆಡಳಿತ ಸಂದರ್ಭದಲ್ಲಿ ನೀವಿದ್ದವರು, ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1936 ನೀವು ಹುಟ್ಟಿದ್ದು ಅಲ್ವಾ?
2: ಹೌದು.
1: ಈಗ ಆಗಿನ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಆಗಿನ ಒಂದು ಸಾಮಾಜಿಕ ವ್ಯವಸ್ಥೆ, ಈಗ ನಿಮ್ಮ ಒಂದು ಅನುಭವ ನಿಮಗೆ ಬರುವಾಗ ನಿಮಗೆ ಲೋಕಜ್ಞಾನ ತಿಳಿಯುವ ಹೊತ್ತಿಗೆ ಅದು ಹೇಗಿತ್ತು?
2: ಆಗ ನಮಗೆ ಹುಡುಗಿಯರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ನಿಜವಾಗಿ ಆದರೂ ಅದೊಂದು ಸಮಾಜದಲ್ಲಿ ಮಾಡಬಾರದ ಕೆಲಸ ಆಗಿತ್ತು. ನನ್ನ ತಂದೆ ಕೂಡ ಅಲ್ಲಿಂದ ಬಂದವರೇ, ಬೊಂಬೈಯಿಂದ ಬಂದವರೇ, ನಮ್ಮ ಹಳ್ಳಿಯಲ್ಲಿ ಇನ್ನಂಜೆ ಅಲ್ಲಿ ನಾನು ಕಲಿತದ್ದು. ಅಲ್ಲಿ ಅವರು ಪ್ರಥಮವಾಗಿ ಮಾಡಿದ ಕೆಲಸ ಅಂದರೆ, ನಮ್ಮ ಬ್ರಾಹ್ಮಣರು ನಾವು ನಮ್ಮ ಜಾತಿಯಲ್ಲಿ ಗಂಡನನ್ನು ಕಳೆದುಕೊಂಡು ಕೇಶ ಮುಂಡನ ಮಾಡಿಸ್ಕೊಂಡು ಕೆಂಪು ಸೀರೆ ಉಟ್ಕೊಂಡಿದ್ದ ಸಣ್ಣ ಪ್ರಾಯದ ಹುಡುಗಿಯರನ್ನೆಲ್ಲ ಅವರ ತಂದೆ ತಾಯಿಗಳನ್ನು ಒತ್ತಾಯಿಸಿ ಅವರು ಪುನಃ ಶಾಲೆಗೆ ಸೇರುವ ಹಾಗೆ ಮಾಡಿದ್ರು. 5 ಜನರು ಹಾಗೆ ಸೇರಿದ್ರು. ಒಬ್ರು ಹೆಲ್ತ್ ವಿಸಿಟರ್ ಆಗಿ ಕೆಲಸ ಮಾಡಿದ್ರು, ಮತ್ತೊಬ್ರು ಬ್ಯಾಂಕಿಗೆ ಸೇರಿದ್ರು, ಮತ್ತೊಬ್ರು ಇಲ್ಲಿ ಕಂಪೌಂಡರ್ ಆಗಿದ್ರು ಲೇಡಿ ಗೋಷನ್ ಅಲ್ಲಿ, ಮತ್ತಿಬ್ರು ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಹಾಗೆ ಒಂಥರದ ರಿಫಾರ್ಮ್ ಹೇಳ್ತಾರಲ್ಲ, ಅದಕ್ಕಾಗಿ ಅವರು ಪ್ರಯತ್ನ ಮಾಡಿದವರು ತುಂಬಾ. ಹಾಗಾಗಿ ಸಾಮಾಜಿಕ ಕ್ರಾಂತಿಯೇ, ಆದ್ರೆ ವಿರುದ್ಧವಾಗಿಯೇ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದೆ.
1: ಸಮಾಜದ ವಿರುದ್ಧ ಏನಾದ್ರು ಬರಲಿಲ್ವಾ?
2: ತುಂಬಾ ಬಂದಿತ್ತು, ತುಂಬಾ ಅಪಪ್ರಚಾರ ಆಗಿತ್ತು ನಮ್ಮ ವಿಷಯದಲ್ಲಿ. ಹಾಗಾಗಿ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಆದರೂ ಒಂದು ತತ್ವಕ್ಕೆ ಬೇಕಾಗಿ ನಾವು ಹೋರಾಡಲೇಬೇಕು, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸಬೇಕು, ಎಲ್ಲ ಮಕ್ಕಳು ಸ್ವತಂತ್ರ ಆಗಿರಬೇಕು, ಇನ್ನೊಬ್ಬರ ಎದುರು ಇಲ್ಲದ್ರೆ ಆ ವಿಧವೆಯರ ಬಾಳು ಕಣ್ಣೀರ ಬಾಳಾಗ್ತಿತ್ತು. ಅವರೆಲ್ಲೂ ಮುಂದೆ ಚೆನ್ನಾಗಿ ಬದುಕೊಂಡಿದ್ರು, ಒಬ್ಬರಂತೂ ಪುನಃ ಇನ್ನೊಂದು ಮದುವೆ ಕೂಡ ಮಾಡಿಕೊಂಡ್ರು. ಹಾಗೆ ಆ ಥರ ಒಂದು ಬದುಕನ್ನು ಸುಧಾರಿಸುವ ಛಲ ಅವರಲ್ಲಿತ್ತು, ಎಲ್ಲರ ಬದುಕು ಸುಧಾರಿಸಬೇಕು. ಹಾಗೆ ಅಲ್ಲಿಂದ ಮತ್ತೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ ಆಗಿದ್ರು ಅವರು, ಶಾಲೆ ಆಡಳಿತ ಮಂಡಳಿಯಲ್ಲಿದ್ದರು. ಆಗ ಒಂದು ಪಣಿಯೂರು ಅನ್ನೋ ಜಾಗದಲ್ಲಿ ಯಾರೊಬ್ಬರು ಧರ್ಮಕ್ಕೆ ಆಸ್ಪತ್ರೆ ಕಟ್ಟಿಕೊಟ್ಟಿದ್ದಾರೆ, ಧರ್ಮಾಸ್ಪತ್ರೆ ಅದು, ಯಾರು ಡಾಕ್ಟರ್ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಅವರು ಇಲ್ಲಿಗೆ ಬಂದು, ಹಳ್ಳಿ ಹಳ್ಳಿ ಅಂದ್ರೆ ಹಳ್ಳಿ, ನಮ್ಗಂತೂ ಮುಂಬೈಲಿ ಇದ್ದವರಿಗೆ ಸ್ವಿಚ್ ಒತ್ತಿದ್ರೆ ದೀಪ, ನಳ್ಳಿ ತಿರುಗಿಸಿದ್ರೆ ನೀರು, ಇಲ್ಲಿ ಆಳದ ಬಾವಿಯಿಂದ ನೀರು ಸೇದ್ಬೇಕು, ತರಬೇಕು, ಗಿಡಕ್ಕೆ ಹಾಕ್ಬೇಕು, ಎಲ್ಲದಕ್ಕೂ ನಾವೇ ಮಾಡ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೆ ಸಣ್ಣ ಮಕ್ಕಳಾದ್ರಿಂದ ಬೇಗ ಹೊಂದಿಕೊಂಡೆವು ನಾವು. ಪ್ರಾಪರ್ಟಿ ಒಟ್ಟು ಇಡೀ ಕುಟುಂಬದ ಪ್ರಾಪರ್ಟಿ ಆಗಿತ್ತು, ನಮ್ದೇ ಪ್ರಾಪರ್ಟಿ ಆಗಿ ಬೇರೇನಿರ್ಲಿಲ್ಲ.
1: ಕೃಷಿ
2: ಇಲ್ಲ, ಇಲ್ಲ ಕೃಷಿ ನನ್ನ ತಂದೆ ಮಾಡ್ತಿರ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಫುಲ್ ಟೈಮ್ ಇದೇ ಆಗ್ತಿತ್ತು ಆಸ್ಪತ್ರೆ. ಅಲ್ಲಲ್ಲಿ ಆಸ್ಪತ್ರೆ ಕಟ್ಟಿದ ಆಸ್ಪತ್ರೆನೇ ಇತ್ತು, ಅದರಲ್ಲಿ ಅವರು ಡಾಕ್ಟರ್ ಆಗಿದ್ರು. ಹಾಗೆ ಅಲ್ಲಿ ಕೂಡ ಒಂದು ಸಮಾಜ ಸೇವೆ, ಯಾಕಂದ್ರೆ ಹಳ್ಳಿಯಲ್ಲಿ ರಾತ್ರಿ ಹೊತ್ತು ಅವರು ಪ್ರಸೂತಿ ತಜ್ಞರು, ಅವರು ರಾತ್ರಿ ಹೊತ್ತು ಹೋಗಿ ಆ ಗದ್ದೆ ಮಧ್ಯದಲ್ಲಿ ಹೋಗಿ ಲಾಟನ್ ದೀಪದಲ್ಲಿ ನಡ್ಕೊಂಡು ಹೋಗಿ ಹೆರಿಗೆ ಮಾಡಿಸಿ ಬಂದರು. ಮರುದಿವಸ ಅವ್ರು ಬೆಳೆದ ತರಕಾರಿ ಸ್ವಲ್ಪ ತಂದು ಕೊಟ್ಟರೆ ಉಂಟು, ಇಲ್ಲಾಂದ್ರೆ ಅದು ಇಲ್ಲ, ಏನಿಲ್ಲ. ಹಾಗೆ ಆ ಥರ ಒಂದು ಆದರೂ ಸಮಾಜ ಸೇವೆ ಅಂತ ಅವರಿಗೆ ಆಗ ಎಲ್ಲರಲ್ಲಿ ಅದೊಂದು, ಆ ತರುಣರಲ್ಲಿ ಅದೊಂದು ಕಿಚ್ಚಿತ್ತು, ನಮ್ಮದು ದೇಶ ಸ್ವತಂತ್ರ ಆಗಬೇಕು, ನಾವು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಮಾಜ ಉದ್ಧಾರ ಆಗಬೇಕು ಅನ್ನುವ ಹುಮ್ಮಸ್ಸು ಎಲ್ಲರಲ್ಲೂ ಇತ್ತು.
1: ಹಣ ಸಂಪಾದನೆಗೆ ಬೇಕಾಗಿ ಅವರು
2: ಮಾಡಿದ್ದಲ್ಲ,
1: ವೈದ್ಯರಾದಲ್ಲ,
2: ಹಣ ಸಂಪಾದನೆ ಇರಲಿಲ್ಲ. ಆದರೆ ನಮಗೆ ಸ್ವಲ್ಪ, ನೀವು ಕೇಳಿದ್ರಲ್ಲ ಕೃಷಿ ಇತ್ತ ಅಂತ, ಕುಟುಂಬದ ಕೃಷಿ ಇತ್ತು, ಅಲ್ಲಿಂದ ಅಕ್ಕಿ ತರ್ತಾ ಇದ್ದೆವು, ಹಾಗಾಗಿ ಸಾಕ್ತಿತ್ತು.
1: ಎಷ್ಟನೇ ವಯಸ್ಸಿನಲ್ಲಿ ಅವರು ತಿರಿಯೋದು ನಿಮ್ಮ ತಂದೆಯವರು?
2: ನನ್ನ ತಂದೆಗೆ 83 ವರ್ಷ ಆಗಿತ್ತು ತೀರಿ ಹೋದಾಗ.
1: ಈಗ ನೀವು 9 ಮಂದಿ ಮಕ್ಕಳು ಅಂತ ಹೇಳ್ತೀರಿ, ಇವರೆಲ್ಲ ಏನೇನು ಮಾಡಿಕೊಂಡಿದ್ದಾರೆ ಸಾಮಾನ್ಯ?
2: ಅದೇ, ಅದರಲ್ಲಿ 3 ಜನ ಅವರು ಮನೆ ನಡೆಸ್ತಾ ಇದ್ದಾರೆ, ಅದೇ ಅವರು, ಅದರಲ್ಲಿ ಇಬ್ಬರು ತೀರಿ ಹೋಗಿದ್ದಾರೆ, ಮತ್ತೊಬ್ಬರು ಇಲ್ಲಿ ಟೀಚರ್ ಆಗಿದ್ದರು ಅದ್ಮಾರ್ ಶಾಲೆಯಲ್ಲಿ, ಮತ್ತೊಬ್ರು ಇಲ್ಲಿ ಅದ್ಮಾರ್ ಶಾಲೆ ಟೀಚರ್ ಆಗಿದ್ರು, ಆದರೆ ಮತ್ತೆ ಮದುವೆಯಾಗಿ ಬಾಂಬೆಗೆ ಹೋದ್ರು, ಅವ್ರು ಮತ್ತೆ ಏನು ಮಾಡಲಿಲ್ಲ. ಮತ್ತೊಬ್ಳು ಇಲ್ಲಿ ಬೆಂಗಳೂರಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ರು. ತಮ್ಮ ಒಬ್ಬ ಮುಲ್ಕಿ ಕಾಲೇಜಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ, ರಘುರಾಮ್ ರಾವ್ ಅಂತ ಹೇಳಿ. ಮತ್ತೊಬ್ಬ ತಮ್ಮ ರಾಮಮೋಹನ್ ರಾವ್ ಅಂತ, ಅವನು ಈಗ ಸ್ಟೇಟ್ಸ್ ಅಲ್ಲಿ ಇದ್ದಾನೆ, ಗೈನಕಾಲಜಿಸ್ಟ್ ಅವನು. ಮತ್ತೊಬ್ಬ ತಮ್ಮ ರಾಮ್ ಮನೋಹರ್ ಅಂತ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ, ಅವನು ಕಟ್ಟಕಡೆ ಅವನು.

0: ಈ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಬಗ್ಗೆ ಏನೇನು ತಿಳ್ಕೊಂಡ್ರಿ ನೀವು ಕೇಶವೋಪಾಧ್ಯಾಯ
1: ಅವರ ಬಗ್ಗೆ? ಅದೇ, ಅವರು ಒಂದು ಛಲಗಾರ, ಆಮೇಲೆ ಒಳ್ಳೆ ಜ್ಞಾನ ಇದ್ದವರು. ಅಂದ್ರೆ ನನಗೆ ಅದನ್ನ ಯಾರವರ ಪರಿಚಯ ಮಾಡಿಸಿದ್ರ ಅವರು ಹೇಳಿದ್ದೇನೆಂದ್ರೆ ಅವರು ಕಲ್ತದ ಇಂಟರ್ ಮಾತ್ರ, ಆದ್ರೆ 10 MA ಆದವರನ್ನು ಕೂಡ ನೀವು ಅವರ ಎದುರಲ್ಲಿ ನಿಲ್ಲಿಸಿದ್ರೆ ಅವರ ಹತ್ರ ವಾದ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಜ್ಞಾನ ಇದೆ ಅವರಿಗೆ. ಮತ್ತೆ ಯಾಕೋ ಬಹುಶಃ ನಮ್ಮ ಹತ್ರ ಇದ್ರೆ ನಮ್ಗದ್ರ ಬೆಲೆ ಅಷ್ಟು ಗೊತ್ತಾಗೋದಿಲ್ವಲ್ಲ, ನಾನೇನು ಡಿಗ್ರಿಗೆ ಅಷ್ಟೊಂದು ಬೆಲೆ ಕೊಟ್ಟವಳಲ್ಲ. ಹಾಗಾಗಿ ಮದುವೆ ಆಯ್ತು, ಆಮೇಲೆ ಗೊತ್ತಾಯ್ತು ಅವರದ್ದು ಒಂದು ಜ್ಞಾನ ಸಂಪತ್ತು ಎಷ್ಟಿತ್ತು ಅಂತ ಹೇಳಿದ್ರೆ, ಅವರಿಗೆ ಮುಖ್ಯವಾಗಿ ಇತಿಹಾಸ, ಭೂಗೋಳ, ರಾಜಕೀಯ, ಆಮೇಲೆ ಸ್ವಲ್ಪ ನಿಷ್ಠುರವಾದಿ. ಏನಾದರೂ ಅವರಿಗೆ ಆಗದಿದ್ರೆ ಎದುರಲ್ಲೇ ಖಂಡಿಸಿ ಮಾತಾಡ್ತಾ ಇದ್ರು. ಅದು ಕೆಲವು ಸಲ ಕುಂದಾಪುರ ಕನ್ನಡದಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರೆ ಒಳ್ಳೆ ಓಗದಲ್ಲಿ ಹೋಗ್ತಿತ್ತದು.
0: ಅವರು ಮೂಲದ ಕೋಡಿ ಕೋಡಿ
1: ಕೋಡಿ ಕೋಡಿ ಹೌದು ಕೋಡಿ, ಅದರಿಂದ ಕುಂದಾಪುರ ಕನ್ನಡ.
0: ನಮ್ಮ ಎಸ್ ಎನ್ ಹೆಬ್ಬಾರ್ ಅಲ್ಲಿದ್ದಾರೆ?
1: ಹೌದು ಹೌದು, ಅವರ ರಿಲೇಟಿವ್ ಎಸ್ ಎನ್ ಹೆಬ್ಬಾರ್ರ ಸೋದರತ್ತೆಯ ಮಗ ಅವರು. ಒಬ್ಬನೇ ಮಗ, ಮತ್ತೆ 5 ಜನ ಹೆಣ್ಮಕ್ಳು ಅವರಿಗೆ. ಹಾಗಾಗಿ ಜೀವನ ಅಂದ್ರೆ ಏನಂತ ಕಂಡುಕೊಂಡು
0: ಅವರು ಮಂಗಳೂರಿಗೆ ಹೇಗೆ ಬಂದರು?
1: ಮಂಗಳೂರಿಗೆ ಇಲ್ಲಿ ಇಂಟರ್ ಕಲೀಲಿಕ್ಕೆ ಬಂದರು, ಅಲ್ಲಿ ಶಾಲೆ ಆದ ನಂತರ ಕುಂದಾಪುರದಲ್ಲಿ. ಆಮೇಲೆ ಯಾಕೋ ಮುದ್ರಣಾಲಯ ಸ್ಥಾಪಿಸಿದ್ರು, ಮುಂದಕ್ಕೆ ಕಲೀಲಿಲ್ಲ, ಇಂಟರ್ ಆದ ನಂತರ ಕಲೀಲಿಲ್ಲ.
0: ಈಗ ಅವರ ಸಿದ್ಧಾರ್ಥ ಮುದ್ರಣಾಲಯ ಇದ್ದ ಜಾಗ
1: ಯಾರಿಗೂ ಬೇರೆಯವರಿಗೆ ಮಾರಿದ್ದಾರೆ. ಶರವು ಮಹಾ ಇದು ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ.
0: ಅದು ಹೇಗಿತ್ತು ಮುದ್ರಣಾಲಯ, ಏನೆಲ್ಲ ಆಗ್ತಾ ಇತ್ತು ಅದರಲ್ಲಿ?
1: ಎಲ್ಲವರು ಇನ್ವಿಟೇಷನ್ ಮತ್ತೆ ಇದು ಬೇರೆದೆಲ್ಲ ಎಲ್ಲದರೆಲ್ಲ ಮುದ್ರಣ ಮಾಡ್ತಾ
0: ಇದ್ರು,
1: ಪುಸ್ತಕ ಪ್ರಿಂಟ್ ಆಗ್ತಿತ್ತು ಹೆಚ್ಚಾಗಿ, ಇನ್ವಿಟೇಷನ್ಸ್ ಎಲ್ಲ, ಮದುವೆ ಆಮಂತ್ರಣ ಪತ್ರಿಕೆ ಅದು ಇದೆಲ್ಲ ಪ್ರಿಂಟ್ ಮಾಡ್ತಾ ಇದ್ದಾರೆ.
0: ಕೇಶವೋಪಾಧ್ಯಾಯ ಅವರು ಪತ್ರಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ?
1: ಅವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ, ಫಸ್ಟಿಗೆ ಸಂಗಾತಿ, ಆಮೇಲೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ತುಂಬಾ ವರ್ಷ ಅವರು, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಗ್ರೂಪ್ ಅಲ್ಲಿ ತುಂಬಾ ವರ್ಷ ಅವರು ಬಾತ್ಮಿದಾರರಾಗಿದ್ದರು. ಆಮೇಲೆ ಬೇರೆ ಬೇರೆ ಇದರಲ್ಲಿ ವಿಚಾರ ದೀಪಿಕೆ ಅದರಲ್ಲೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ.
0: ಮತ್ತೆ ಅವರ ಸಾಹಿತ್ಯದ ಕೆಲಸಗಳು ಹೇಗಿತ್ತು?
1: ಸಾಹಿತ್ಯ ಆವಾಗಲೇ ಬರಿತಾ ಇದ್ರು ಅವರು, ಬರೆದು ಇಡ್ತಾ ಇದ್ರು ಈ ಯಕ್ಷಗಾನ ಅದರ ವಿಷಯಲ್ಲೆಲ್ಲ. ಮತ್ತೆ ಹೆಚ್ಚಾಗಿ ಆಸಕ್ತಿ ಜಾನಪದ ಕಲೆಯಲ್ಲಿ, ಇದು ಭೂತಕೋಲ, ಯಕ್ಷಗಾನ ಅದನ್ನೆಲ್ಲ ಡೆಲ್ಲಿಯ ಗಣರಾಜ್ಯೋತ್ಸವಕ್ಕೆ ತಂಡ ಮಾಡಿ 59, 68 ಹೀಗೆಲ್ಲ ತಗೊಂಡು ಹೋಗಿದ್ರು,
0: ತಂಡ ತಗೊಂಡು ಹೋಗಿದ್ರು.
1: ಆಮೇಲೆ ಇಲ್ಲಿಯೇ ತುಂಬಾ ಯಕ್ಷಗಾನ ಮೇಳಗಳನ್ನೆಲ್ಲ ಇದು ಏರ್ಪಾಡು ಮಾಡಿದ್ರು, ಪ್ರದರ್ಶನ ಎಲ್ಲ ಏರ್ಪಾಡು ಮಾಡಿದ್ರು. ಬಹುಶಃ ಇಂದಿರಾ ಗಾಂಧಿ ಕಾಣ್ತಾ ಇಲ್ಲಿ ಬಂದಾಗ ಅವರಿಗೆ ಕೂಡ ಯಕ್ಷಗಾನವನ್ನು ತೋರಿಸಿದ್ರು. ಹಾಗೆ ಅದರಲ್ಲಿ ಆಸಕ್ತಿ, ಜಾನಪದ ಕಲೆಗಳಲ್ಲಿ ಆಸಕ್ತಿ.
0: ಈಗ ಜಾನಪದ ಕಲೆಗಳ ಈ ಭಾಗದ ಭೂತಕೋಲ ಇತ್ಯಾದಿಗಳಲ್ಲೆಲ್ಲ ಅವರಿಗೆ ಆಸಕ್ತಿ ಬರಬೇಕು ಅಂತ ಇದ್ರೆ ಪ್ರಾದೇಶಿಕವಾಗಿ ಒಂದು ಆಕರ್ಷಣೆಯೋ ಅಂದ್ರೆ ನಿಮ್ಮ ಉತ್ತರ
1: ಇಲ್ಲ, ಅವರು ಅಲ್ಲಿ ಕುಂದಾಪುರದಲ್ಲಿರುವಾಗಲೇ ಅವರಿಗೆ ತುಂಬಾ ಆಸಕ್ತಿ, ಯಕ್ಷಗಾನ ಹೇಳಿದ್ರೆ ತುಂಬಾ ಆಸಕ್ತಿ. ಹಾಗಾಗಿ ಪ್ರತಿಯೊಂದು ಯಕ್ಷಗಾನಕ್ಕೂ ಹೋಗ್ತಾ ಇದ್ರಂತೆ ನೋಡ್ಲಿಕ್ಕೆ. ಹಾಗೆ ಇಲ್ಲಿಗೆ ಬಂದ ನಂತರ ಇಲ್ಲಿದ್ದು ಭೂತಕೋಲ ಇದೆಲ್ಲ ಅವರಿಗೆ ಇಷ್ಟ ಆಯ್ತು. ಹಾಗಾಗಿ ಈ ಜಾನಪದ ಕಲೆಗಳನ್ನು ತಾನು ತಿಳ್ಕೊಳ್ಬೇಕು, ಅದನ್ನು ಯಾವ ರೀತಿಯಲ್ಲಿ ಇದೆ ಇದು. ಹಾಗೆ ಮತ್ತೆ ಸಂದರ್ಭ ಬಂದಾಗ, ಆಮಂತ್ರಣ ಬಂದಾಗ ಕರ್ಕೊಂಡು ಹೋಗ್ಲಿಕ್ಕೂ ಖುಷಿ ಆಯ್ತು ಅವರಿಗೆ.
0: ಈ ಗೊಂಬೆ ಆಟ, ತೊಗಲು ಗೊಂಬೆ ಆಟ ಇದೆಲ್ಲ ಅದರ ಬಗ್ಗೆ ಅವರಿಗೆ ಒಂದು ಆಸಕ್ತಿ ಬರಲಿಕ್ಕೆ, ತಂಡವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ.
1: ಗೊಂಬೆ ಆಟ ಕುಂದಾಪುರದ್ದು, ಕುಂದಾಪುರದವರವರು. ಹಾಗೆ ತನ್ನ ಊರಿನವರು ಅಂತ ನಿಜವಾಗಿ ಆದರೂ ತುಂಬಾ ಒಂದು ಬಹಳ ಅಂದ್ರೆ ಅಷ್ಟೊಂದು ಒಳ್ಳೆ ಸ್ಥಿತಿಯಲ್ಲಿ ಇರಲಿಲ್ಲ ಕುಂದಾಪುರದ ಗೊಂಬೆ ಆಟ ತಂಡ. ಇದು ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತೆ ಸಂಜೀವ ಪ್ರಭುಗಳು ಅಲ್ಲಿ ಕಲೆಕ್ಟರ್ ಆಗಿದ್ರು ಅವರು. ಅವರದನ್ನ ಸ್ವಲ್ಪ ಅಂದ್ರೆ ಪುನರ್ಜೀವ ಕೊಟ್ಟದಕ್ಕೆ ಅವರು ಇಲ್ಲಿ ಗಣಪತಿ ಶಾಲೆಯಲ್ಲಿ ಮಾಡಿದ್ರು ಒಂದು ಶೋ. ಅದನ್ನ ಇವರು ನೋಡಿ, ಓ ಇದು ನಮ್ಮೂರಿನ ಆಟ ಇದು, ಅದನ್ನ ಹಾಗೆ ಅವರು ಮನಸ್ಸಿಗೆ ತಗೊಂಡು ಆಮೇಲೆ ಅದರಲ್ಲಿ ಆಸಕ್ತಿ ತೋರಿಸಿ ಅದನ್ನ ಊರ್ಜಿತಗೊಳಿಸಿದ್ದು.
0: ಈಗ ವಿದೇಶಕ್ಕೆ ಅದನ್ನೆಲ್ಲ ಕೊಂಡು ಹೋಗ್ಲಿಕ್ಕೆ ಅವರಿಗೆ ಹೇಗೆ ಅದು ಸಂಪರ್ಕ ಸಿಕ್ಕಿತು, ಆಹ್ವಾನ ಬಂತು?
1: ಅದು ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಅವರು ಸದಸ್ಯರಾಗಿದ್ರು ಅಲ್ಲಿ. ಹೌದು, ಸೆಂಟ್ರಲ್ ಗವರ್ಮೆಂಟ್ ಇದ್ದು ಅಲ್ಲಿಂದ ಒಬ್ರು ಸುರೇಶ್ ಅವಸ್ತಿ ಅಂತ ಅವರು ಒಬ್ರು ಫ್ರಾನ್ಸ್ ಇಂದ ಬಂದಾಗ ನನಗೆ ಹೀಗೆ ಒಂದು ತಂಡ ಬೇಕು ಹೇಳುವಾಗ ಬನ್ನಿ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಅವರೆಲ್ಲ ನಮ್ಮ ಕಲಾ ಪ್ರಕಾರಗಳನ್ನು ತೋರಿಸಿದ್ರು, ಎಲ್ಲ ಭೂತಕೋಲ ಅದು ಇದು ಕೋಳಿ ಅಂಕ ಮತ್ತೆ ಎಲ್ಲವನ್ನೂ ತೋರಿಸಿದ್ರು. ಯಕ್ಷಗಾನ, ಯಕ್ಷಗಾನ ಗೊಂಬೆ ಆಟ, ಅದರಲ್ಲಿ ಅವರಿಗೆ ಯಕ್ಷಗಾನ ಗೊಂಬೆ ಆಟ ಖುಷಿ ಆಯಿತು. ಯಕ್ಷಗಾನ ಗೊಂಬೆ ಆಟನ್ನು ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ, ರೈನ್ನಲ್ಲಿ ನಡೆಯುವ ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ ಅಂತ ಇವರಿಗೆ ಮತ್ತೆ ಕಾಗದ ಬರೆದ್ರು. ಹಾಗಾಗಿ ಇವರು ಅದನ್ನು ತಯಾರು ಮಾಡಿಕೊಂಡು ಹೋದರು. ತಯಾರು ಮಾಡಿಕೊಂಡು ಅಂದರೆ ಒಂದು ಸಂಕ್ಷಿಪ್ತಗೊಳಿಸೋದು, ಆಮೇಲೆ ಅದನ್ನ ಇಂಗ್ಲಿಷ್ ಪದಗಳನ್ನೆಲ್ಲ ಸನ್ನಿವೇಶಕ್ಕೆ ಸರಿಯಾಗಿ ಇಂಗ್ಲಿಷ್ಗೆ ತರ್ಜಮೆ ಮಾಡೋದು.

0: ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ನಂತರ ಅದನ್ನು ಫ್ರೆಂಚ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲೇ ಅವ್ರು ಮಾಡಿ ಸ್ಲೈಡ್ ಎಲ್ಲ ಮಾಡಿ ಕರಪತ್ರದಲ್ಲಿ ಅದನ್ನು ಮುದ್ರಿಸಿ ಫಸ್ಟ್ಗೆ ಇದನ್ನು ತಗೊಂಡು ಹೋದಾಗ ಭಾರಿ ಖುಷಿಯಾಗಿತ್ತು ಅವರಿಗೆ.
1: ಎಲ್ಲಿಗೆ?
0: ಫ್ರಾನ್ಸಿಗೆ, ರೇನ್ನಲ್ಲಿ, ರೇನ್ ಉತ್ಸವದಲ್ಲಿ. ಆದರೆ ಹೋಗುವ ಮುಂಚೆ ಒಂದು ಸ್ವಲ್ಪ ತೊಡಕಾಯಿತು, ನಮಗೆ ಇಲ್ಲಿಂದ ಹಣ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ವಿಮಾನಯಾನಕ್ಕೆ, ನಿಮ್ಮ ತಂಡಕ್ಕೆ ನೀವೇ ಹಣ ಹಾಕ್ಕೊಂಡು ಬನ್ನಿ ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಯಿತು. 2 ಲಕ್ಷ ಸಾಲ ಮಾಡಬೇಕಾಗಿ ಬಂತು. ಧೈರ್ಯ ಇರಲಿಲ್ಲ, ಫಾರಿನ್ ಕಂಟ್ರಿಯಲ್ಲಿ ಎತ್ತ ಏನು ಹೇಗೆ ಅಂತ ಗೊತ್ತಿರಲಿಲ್ಲ. ತಂಡ ತಗೊಂಡು ಹೋದರು. ತಂಡ ತಗೊಂಡು ಹೋಗಿ ಅಲ್ಲಿ ಒಂದು ಈ ಪ್ರದರ್ಶನಕ್ಕೆ ಸಿಕ್ಕಿದ ಒಂದು ಅಭೂತಪೂರ್ವ ಸ್ವಾಗತ. 16 ಪ್ರದರ್ಶನಗಳ ಬದಲು 48 ಪ್ರದರ್ಶನಗಳನ್ನು ಅವರು ಅಲ್ಲಿ ಏರ್ಪಡಿಸಿದ್ರು.
1: ಪೂರ್ವ ನಿಗದಿತ
0: 16 ಮಾತ್ರ, ಯಾಕಂದ್ರೆ ಅವರಿಗೆ ಅಷ್ಟು ಇಷ್ಟ ಆಯ್ತು. ಆಗ ಅಂದ್ರೆ ಒಂದ್ಸಲ ನಾನು ಹೋದಾಗ ಕೇಳಿದೆ, ನಿಮ್ಗೆ ಇದು ನಮ್ಮ ಭಾಷೆಯಲ್ಲಿ ಇದ್ದದ್ರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ತೊಡಕಾಗ್ತದ ಅಂತ ಕೇಳಿದೆ. ಇಲ್ಲ, ನೀವು ಎಲ್ಲ ಸ್ಲೈಡ್ ತೋರಿಸ್ತೀರಲ್ಲ ಮತ್ತೆ ಕರಪತ್ರದಲ್ಲೆಲ್ಲ ಹಂಚಿದ್ದೀರಲ್ಲ, ನಮಗೆ ಗೊತ್ತಾಗ್ತದೆ ಅದು ಯಾವುದು, ಏನು ಪ್ರಸಂಗ ಏನಂತ ಗೊತ್ತಾಯ್ತು. ಮತ್ತೆ ನೀವು ನಿಮ್ಮ ಭಾಷೆಯಲ್ಲಿ ಉಚ್ಚರಿಸುವ ಕೆಲವು ಶಬ್ದಗಳು ನಮಗೆ ಕೇಳಲಿಕ್ಕೆ ತುಂಬಾ ಹಿತ ಆಗಿರ್ತದೆ, ಆದರೆ ನಮಗೆ ಉಚ್ಚರಿಸ್ಲಿಕ್ಕೆ ಆಗುದಿಲ್ಲ ಅದನ್ನು. ಯಾವ ಶಬ್ದ ಅಂತ ಕೇಳಿದೆ. ನೋಡಿ, ನೀವು ಚಕ್ರವ್ಯೂಹ ಹೇಳ್ತೀರಲ್ಲ, ನಮ್ಗದು ಆಗುದಿಲ್ಲ, ಚಕ್ರವ್ಯೂಹ ಹೇಳಲಿಕ್ಕೆ ಆಗುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ ಹೇಗೆ ಹೇಳುದು ಅಂತ. ಆದ್ರೆ ಕೇಳಲಿಕ್ಕೆ ಮಾತ್ರ ತುಂಬಾ ಇಂಪಾಗಿರ್ತದೆ ಆ ಚಕ್ರವ್ಯೂಹ. ಮತ್ತೆ ಬೇರೆ ಕೆಲವೆಲ್ಲ ನೀವು ಮಾತಾಡುವ ರೀತಿಯೆಲ್ಲ ಅದು ತುಂಬಾ ಒಳ್ಳೇದಾಗ್ತದೆ ನಮ್ಗೆ ಕೇಳಲಿಕ್ಕೆ. ಆದ್ರಿಂದ ನೀವು ಇದೇ ತರ ಮಾಡ್ಬೇಕು ಫ್ರೆಂಚ್ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ, ದಯವಿಟ್ಟು ಮಾಡಬೇಡಿ ಅದನ್ನ. ಹೌದು, ನೀವು ನಿಮ್ಮ ಭಾಷೆಯಲ್ಲೇ ಮಾಡಿ, ನಮ್ಗೆ ಅದು ಕೇಳಲಿಕ್ಕೆ ಹಿತ ಆಗಿರ್ತದೆ. ಕನ್ನಡದಲ್ಲೇ, ಹೌದು ಕನ್ನಡದಲ್ಲೇ ಮಾಡಿ, ನಮ್ಗೆ ಕೇಳಲಿಕ್ಕೆ ಇದು ಅರ್ಥ ಆಗ್ತದೆ. ಆದ್ರೆ ಆ ಭಾಷೆ ಇಂಪು ಅಂದ್ರೆ ನಮ್ಗೆ ಗೊತ್ತಾಗ್ತದೆ.
1: ಹಾಡುಗಾರಿಕೆಯನ್ನು ಎಂಜಾಯ್ ಮಾಡ್ತಿದ್ರು.
0: ಹೌದು, ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಹೌದು, ಲೈವ್ಲಿ ಆಗಿರ್ತಿತ್ತು. ಹೌದು,
1: ಇದು ಸಾಮಾನ್ಯ ಎಷ್ಟು ಅವಧಿಯ ಪ್ರದರ್ಶನ?
0: ಒಂದು 1.5 ಅಂದ್ರೆ 1 ಗಂಟೆ ಅಷ್ಟೇ.
1: ಅದಕ್ಕೆ ಮೊದಲೆಲ್ಲ ಇಂಟ್ರೊಡಕ್ಷನ್ ಹೇಳ್ತಿದ್ರು ಉಪಾಧ್ಯಾಯರು.
0: ಅದು ಇಂಟ್ರೊಡಕ್ಷನ್ ಹೆಚ್ಚೇನು ಹೇಳುದಿಲ್ಲ, ಯಾಕಂದ್ರೆ ನಮ್ಮ ಇಂಗ್ಲಿಷ್ ಅವರಿಗೆ ಅರ್ಥ ಆಗುದಿಲ್ಲ ಅಷ್ಟು ಸರಿಯಾಗಿ. ಅದನ್ನೆಲ್ಲ ಕರಪತ್ರದಲ್ಲೇ ಕೊಟ್ಟಿದ್ರು. ಅದು ಟಿಕೆಟ್ ಕೊಡುವಾಗ ಕರಪತ್ರ ಕೂಡ ತಗೊಳ್ತಿದ್ರಲ್ಲ, ಅದನ್ನ ಇಟ್ಕೊಂಡು ಅವರು ಒಂದವರಲ್ಲಿ ಒಳ್ಳೆ ಅಭ್ಯಾಸ ಅಂದ್ರೆ ಎಲ್ಲ ಸ್ಟಡಿ ಮಾಡಿಕೊಂಡೇ ಬರ್ತಾರೆ ಅವರು.
1: ಯಾವ ಯಾವ ದೇಶಗಳಿಗೆಲ್ಲ ಕೊಂಡೋಗಿದ್ದಾರೆ?
0: ತುಂಬಾ ದೇಶಗಳಿಗೆ ಕೊಂಡೋಗಿದ್ದಾರೆ. ಇದು ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲೆಂಡ್, ಜರ್ಮನಿ, ಹಾಲೆಂಡ್, ಮತ್ತೆ ಆಸ್ಟ್ರೇಲಿಯಾ. ಅದಕ್ಕೆ ಕೆಲವು ಸಲ ಯಕ್ಷಗಾನ ತಂಡ, ಕೆಲವು ಸಲ ತೊಗಲುಗೊಂಬೆ ಆಟ ತಂಡ, ಕೆಲವು ಸಲ 2 ಒಟ್ಟಿಗೆ 3 ಒಟ್ಟಿಗೆ ಹೀಗೆಲ್ಲ ತಗೊಂಡು ಹೋದದ್ದು ಇದೆ.
1: ಈಗ ಅವರು ವಿದೇಶ ಪ್ರಯಾಣ ಮಾಡುವ ಹೊತ್ತಿಗೆ ನೀವು ಇಲ್ಲಿ ಕಾಲೇಜಿನಲ್ಲಿ ಇರ್ತಾ ಇದ್ದೀರಿ?
0: ನಾನು ಕಾಲೇಜಿನಲ್ಲಿ ಇರ್ತದೆ, ನಾನು ಅವ್ರ ಜೊತೆಗೆ ಹೋಗಲಿಲ್ಲ. ಮೊದಲು ಮಾತ್ರ ಸ್ವಲ್ಪ ವರ್ಷ ಹೋಗ್ತಾ ಇದ್ದೆ, ಯಾಕಂದ್ರೆ ಫ್ರೆಂಚ್ ಸ್ಲೈಡ್ ಅನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅವ್ರಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ.
1: ನೀವು ಎಲ್ಲೆಲ್ಲ ಹೋಗಿದ್ದೀರಿ?
0: ನಾನು ಜರ್ಮನಿ, ಮತ್ತೆ ಹಾಲೆಂಡ್, ಲಂಡನ್, ಸಿಂಗಾಪುರ್, ತುಂಬಾ ದೇಶಗಳಿಗೆ ಹೋಗಿದ್ದೇನೆ ನಾನು.
1: ಈಗ ಏಕಕಾಲಕ್ಕೆ ಒಂದೆರಡು ಕಂಟ್ರಿಯಿಂದ ಕರೆ ಬಂದಿರೆ, ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ತಿದ್ದೀರಿ?
0: ಅದೇ 85ರಲ್ಲಿ ಆ ತರ ಕರೆ ಬಂತು, ತೊಗಲುಗೊಂಬೆ ಆಟ, ಗೊಂಬೆ ಆಟ, ಯಕ್ಷಗಾನ. ಆಗ ನಾನು ಯಕ್ಷಗಾನ ಮತ್ತು ಗೊಂಬೆ ಆಟ ತಂಡವನ್ನ ಜರ್ಮನಿಗೆ ಕರ್ಕೊಂಡು ಹೋದೆ. ಇವರು ಅಲ್ಲಿ ತೊಗಲುಗೊಂಬೆ ಆಟನ ಪ್ಯಾರಿಸ್ಗೆ ಕರ್ಕೊಂಡು ಬಂದ್ರು. ಯಕ್ಷಗಾನ ತಂಡವನ್ನು ಮತ್ತೊಬ್ರು ಕರ್ಕೊಂಡು ಹೋದ್ರು, ಅವರ ಅಕ್ಕನ ಮಗ. ಹಾಗೆ ನಾನು ಜರ್ಮನಿಯಿಂದ ಬಂದವಳು ವಾಪಸ್ಸು ಫ್ರಾನ್ಸಲ್ಲಿ ಅವರನ್ನು ಮೀಟ್ ಆಗಿ ಯಕ್ಷಗಾನ ತಂಡವನ್ನು, ಯಕ್ಷಗಾನ ಮತ್ತು ಗೊಂಬೆ ಆಟ ತಂಡವನ್ನು ಅವರಿಗೆ ವಹಿಸಿ ತೊಗಲುಗೊಂಬೆ ಆಟ ತಂಡವನ್ನು ನಾನು ಕರ್ಕೊಂಡು ವಾಪಸ್ ಬಂದೆ. ಹಾಗೆ ಮತ್ತೆ ಹೆಚ್ಚಾಗಿ ಅವರೇ ಹೋಗ್ತಾ ಇದ್ದದ್ದು, ನಾನು ಹೋಗ್ತಿರಲಿಲ್ಲ. ಅವರು ತೀರಿಕೊಂಡ ನಂತರ ಮಾತ್ರ ನಾನು ಎಲ್ಲ ದೇಶಗಳಿಗೂ ನಾನು ಕರ್ಕೊಂಡು ಹೋಗಿದ್ದೆ ಅವರನ್ನು.
1: ಕೆಎಸ್ ಉಪಾಧ್ಯಾಯರಿಗೆ ಕಲೆಯ ಮೇಲೆ ಇದ್ದಂಥ ಆಸಕ್ತಿ, ಆಮೇಲೆ ಸಾಹಿತ್ಯದಲ್ಲಿ ಇದ್ದಂಥ ಆಸಕ್ತಿ, ಅವರ ಆ ಕುರಿತಾದಂಥ ಕೆಲಸ ಕಾರ್ಯಗಳು, ಅದು ನಿಮ್ಮಲ್ಲಿಯೂ ಆ ನಿಟ್ಟಿನ ಒಂದು ಆಸಕ್ತಿಯನ್ನು ಬೆಳೆಸಿತೋ, ನೀವೇನಾದರೂ ಮಾಡಿದುಂಟ?
0: ಇಲ್ಲ, ನಾನು ಅವರಿಗೆ ಫಸ್ಟಿಗೆ ತಗೊಂಡು ಹೋದಾಗ ಸಹಾಯ ಮಾಡಿದಷ್ಟೇ ಹೊರತು ನಾನು ಮತ್ತೆ ನನಗೆ ಆಸಕ್ತಿ ಹುಟ್ಟಿತು ಅದರಲ್ಲಿ. ತಗೊಂಡು ಹೋಗ್ಲೇಬೇಕಂತೇಳಿ ಆದಾಗ ಅದರ ವಿಷಯ ಎಲ್ಲ ನಾನು ತಿಳಿದುಕೊಂಡೆ. ತಿಳಿದುಕೊಂಡು ಅಲ್ಲಿ ಅವರು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ ಫಾರಿನ್ನಲ್ಲಿ. ಆಗ ನಮಗೆ ಗೊತ್ತಿಲ್ಲದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನು ಅದರ ವಿಷಯ ಕಲ್ಕೊಂಡೆ. ಇಲ್ಲದ್ರೆ ನನಗೆ ಚಿಕ್ಕದಿರುವಾಗ ನಮಗೆ ಹಳ್ಳಿಯಲ್ಲಿ ಇದ್ದದ್ರಿಂದ ಯಕ್ಷಗಾನ ಒಂದೇ ನಮಗೆ ಮಾಧ್ಯಮ, ಅಂದರೆ ನಮ್ಮನ್ನು ಬೇರೆ ಸಿನಿಮಾ ನಾಟಕ ಅದೆಲ್ಲ
1: ಏನಿಲ್ಲ,
0: ಹಾಗಾಗಿ ಯಕ್ಷಗಾನದಲ್ಲಿ ಒಲವಿತ್ತು ನನಗೆ. ಇವರದ್ದು ಈ ಬಡಗುತಿಟ್ಟು ಯಕ್ಷಗಾನವೇ ನನಗೆ ಗೊತ್ತಿದ್ದದ್ದು ನಮ್ಮಲ್ಲಿ ಅಲ್ಲಿ ಆಗ ಬಡಗುತಿಟ್ಟೆ ಇದ್ದ ಬಹುಶಃ ಮಂಗಳೂರಿಂದ ಈಚೆ ತೆಂಕು ತಿಟ್ಟಿತ್ತು.
1: ಹೌದು ಹೌದು, ಆದ್ರೆ ಹೆಚ್ಚು ಕಾಲ ನೀವು ಇಲ್ಲೇ ಇದ್ದದ್ರಿಂದ ಅವರು ಬಡಗುತಿಟ್ಟಿನ ಒಂದು ಆಸಕ್ತಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ
0: ಆಗ್ಲಿಲ್ಲ ಅವರಿಗೆ. ಅಂದ್ರೆ ಬಡಗುತಿಟ್ಟದೆ ಕುಂದಾಪುರದಲ್ಲಿ ಇದ್ರಲ್ಲ, ಹಾಗಾಗಿ ಬಡಗುತಿಟ್ಟೆ ಅವರಿಗೆ ಹೆಚ್ಚು ಅಪ್ಯಾಯಮನವಾಗಿತ್ತು. ಮತ್ತೆ ಅಲ್ಲಿಯ ಎಲ್ಲ ಕಲಾಕಾರರನ್ನೇ ಅವ್ರು ಹಾಕಿ ತಕೊಂಡು ಹೋದ್ರು.
1: ಈಗ ಉಪಾಧ್ಯಾಯರು ಯಾವ ಯಾವ ಸಂಘಟನೆಗಳೆಲ್ಲ ಇದ್ರು ಆಗ?
0: ಸಂಘಟನೆಗಳು ಅವರು ಅದೇ ಒಂದು ಮುದ್ರಣಾಲಯ, ಮತ್ತೊಂದು ಪತ್ರಿಕಾರಂಗ, ಮತ್ತೆ ಈ ಜಾನಪದ ಕಲೆ, ಮತ್ತೆ ಎಲ್ಲ ಈ ಉತ್ಸವಗಳು ಸಂಘಟನೆ ಮಾಡುದು. ಮುಳಿಯತಿಮ್ಮಪ್ಪಯ್ಯ ಅವರ ಶತಮಾನೋತ್ಸವ, ಮತ್ತೆ ಕೋಟೆ ರಾಮಕೃಷ್ಣ ಕಾರಂತರದ್ದು, ಆಮೇಲೆ ಮುದ್ದಣ್ಣನ ಇದನ್ನೆಲ್ಲ ಮಾಡುದು. ಅದು ಅಂದ್ರೆ ಕೆಲವು ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ, ಮತ್ತೆ ಇದು ಜಾನಪದ ಕಲೆ, ಕನ್ನಡ ಸಾಹಿತ್ಯ, ಪತ್ರಿಕೋದ್ಯಮ.
1: ಈಗ ಮನೆಯನ್ನೆಲ್ಲ ನೋಡುವಾಗ ಇಲ್ಲಿ ತುಂಬ ಪುಸ್ತಕಗಳಿದ್ದಾವೆ, ಲೈಬ್ರರಿ ಎಲ್ಲ ಇದೆ. ಈ ಒಂದು ಪುಸ್ತಕಗಳನ್ನು ಸಂಗ್ರಹಿಸುವಂಥದ್ದು ಆಸಕ್ತಿ, ಮತ್ತು ಬೇರೆ ಬೇರೆ ಕಡೆ ಸಾಹಿತಿಗಳ ಪುಸ್ತಕಗಳನ್ನು ತಂದು ಇಲ್ಲಿ ಜೋಡಿಸುವಂಥದ್ದು, ನೀವು ಗಮನಿಸಿದ ಹಾಗೆ ಈ ಆಸಕ್ತಿ ಮತ್ತು ಅದನ್ನು ಹೇಗೆ ಅವರು ಬಳಸಿಕೊಳ್ತಾ ಇದ್ರು?
0: ಅದನ್ನು ಅವರಿಗೆ ಪುಸ್ತಕ ಓದುವ ಅಭ್ಯಾಸ ತುಂಬ ಇತ್ತು, ಹಾಗಾಗಿ ಪುಸ್ತಕಗಳೆಲ್ಲ ಅವರ ಪ್ರೆಸ್ಸಿನಲ್ಲೇ ಇತ್ತು. ಮನೆಗೆ ಅವರು ತಂದಿರಲಿಲ್ಲ, ಮುದ್ರಣಾಲಯ ಮುಚ್ಚುವಾಗ ಮಾತ್ರ ಇಲ್ಲೆಲ್ಲ ತಂದಿಟ್ಟದ ಅವರು ಎಲ್ಲವುದನ್ನು. ಮತ್ತೆ ಒಂದೇನು ಹೇಳಿದ್ರೆ, ನಾನು ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ, ಅವರು ಅವರದ್ರಲ್ಲಿ ಇದಾಗಿದ್ರು, ಹಾಗಾಗಿ ನಮಗೆ ಹೆಚ್ಚಿನ ಸಮಯ ಒಟ್ಟಿಗೆ ಕಳೀಲಿಕ್ಕೆ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹೇಳ್ತಾ ಇದ್ರು, ಹೇಗೂ ಇನ್ನು ಏಪ್ರಿಲಲ್ಲಿ ನೀನು ನಿವೃತ್ತಿ ಆಗ್ತೀಯಲ್ಲ. ಆಗ ನಾವಿಬ್ಬರು ಒಟ್ಟಾಗಿ ಹೋದದ್ದು ಹೆಚ್ಚು ಇಲ್ಲ ಎಲ್ಲಿಗೆ ಕೂಡ. ಕಲಾತಂಡ ಕೂಡ ಅವರು ಬೇರೆ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಬೇರೆ ಕರ್ಕೊಂಡು ಹೋಗ್ತಾ ಇದ್ದೆ. ಕೆಲವು ಸಲ ಮಾತ್ರ ಒಟ್ಟಾಗಿ ಹೋಗ್ತಾ ಇದ್ದೆ, ಫಸ್ಟಿಗೆ ಒಂದು ಸ್ವಲ್ಪ ಒಟ್ಟಾಗಿ ಹೋಗ್ತಾ ಇದ್ದೇವೆ ಅಷ್ಟೆ. ಆಗ ಹೇಳ್ತಾ ಇದ್ರು, ಇಲ್ಲ ನಾವು ನೀನು ರಿಟೈರ್ ಆದ ನಂತರ, ನಿವೃತ್ತಿ ಆದ ನಂತರ ನಾವಿಬ್ಬರು ಎಲ್ಲಿಗಾದರೂ ಹೋಗುವ.
1: ಆದರೆ
0: ಕ್ರೂರ ವಿಧಿ ಮಾತ್ರ ಅವರನ್ನು ಮೊದಲೇ ಅಕಸ್ಮಾತ್ ಆಗಿ ಎರಡೇ ದಿವಸದ ಅನಾರೋಗ್ಯದಲ್ಲಿ ಅವರು ತೀರ್ಕೊಂಡ್ರು. 1993 ತೀರ್ಕೊಂಡ್ರು ಅವರು, ಡಿಸೆಂಬರ್ ತಿಂಗಳಲ್ಲಿ.
1: ಎಷ್ಟು ವರ್ಷ ಆಗಿತ್ತು?
0: 68
1: ಅಷ್ಟೇ. ನಿಮಗಿನ್ನೂ ಕೆಲಸ ಮಾಡ್ತಾ ಇದ್ರಿ?
0: ನಾನು ಹೌದು, ನನಗೆ ಅಂದರೆ ಏಪ್ರಿಲ್ 94 ಏಪ್ರಿಲ್ ತನಕ ನನಗೆ ಕೆಲಸ ಇದೆ.
2: ಅಂಗದ ಮೊದಲಾದವರೇ, ಕೃತಜ್ಞತಾ ಭಾವದಿಂದ ನಮ್ಮೆಲ್ಲರನ್ನು ಹೊತ್ತು ತಂದ ಸಂಪಾತಿ, ಸಮುದ್ರ ತಡಿಯನ್ನ ಮುಟ್ಟಿಸಿ ಸನ್ನೆಯ ಮೂಲಕ ತೋರಿದ ಅವೋ ನೋಡಿ ಆ ಕಡೆಗೆ ಲಂಕಾಪುರ ಎಂಬುದಾಗಿ, ಆಸೆಯಿಂದ ಕಣ್ಮನವನ್ನೇ ಆಚೆ ಹಾಯಿಸಿದಾಗ ಲಂಕೆಯಂತೂ ನಮ್ಮ ಕಣ್ಣಿಗೆ ಗೋಚರವಾಗುತ್ತಾ ಇಲ್ಲ. ಭೀಕರವಾದ ಸಮುದ್ರವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಓರ್ವನೇ ಕಾಣುವುದಲ್ಲ, ನೋಡಿಯಪ್ಪ ಸಮುದ್ರವನ್ನು ದಾಟಿ ಲಂಕಾಪುರ ಸೇರುವುದು ಹೇಗೆ ಅಂತಲೇ ನಮ್ಗೆ ಅರ್ಥವಾಗುತ್ತಾ ಇಲ್ಲ. ಶೇಷ ಚೈನ್ನಾದ ಪರಮಾತ್ಮನಿಗೆ ಬಿರುದ ವಿಚಾರವಾಯ್ತಲ್ಲ, ರಾಮ ಏನು ಮಾಡುವೆ ಒಡಿಹಾ ಏನು.

0: ಸಂಘದ
1: ಈ ಸಣ್ಣ ಕಾರ್ಯಕ್ಕಾಗಿ ತಾವು ಚಿಂತಿಸುವಂತ ಅಗತ್ಯವಿಲ್ಲ.
0: ಮತ್ತೆ
1: ಈ ಅಂಗದನಿಗೆ ಅಪ್ಪ

0: ಬೇರೆ ಸಾಹಿತ್ಯದ ಕೆಲಸ ಚಟುವಟಿಕೆಗಳು, ಸಾಂಸ್ಕೃತಿಕವಾದ ಒಂದು ವಾತಾವರಣ, ಇದರಲ್ಲೆಲ್ಲ ಅವರು ವ್ಯಸ್ತರಾಗಿದ್ದವರು ಕೆ ಎಸ್ ಉಪಾಧ್ಯಾಯರು ಅಲ್ವಾ? ನೀವು ನಿಮ್ಮ ಶಿಕ್ಷಣದ ಚಟುವಟಿಕೆಗಳಲ್ಲಿ ನೀವಿದ್ದವರು, ಹಾಗಾಗಿ ಹೆಚ್ಚು ನಿಮಗೆ ಬಿಡುವಾಗಿ ತಿರುಗಾಡ್ಲಿಕ್ಕೆ ಎಲ್ಲ ಅವಕಾಶಗಳು
1: ಇರಲಿಲ್ಲ. ಹೋಗುವ ಅಂತ ಅಂದಿದ್ರು ನಿವೃತ್ತಿ ಆದ ನಂತರ.
0: ಆ ನಂತರದ ಒಂದು ಒಂಟಿತನದ ಒಂದು ಜೀವನ ಇದನ್ನು ಹೇಗೆ?
1: ಒಂಟಿತನ ಅದೇ ತುಂಬಾ ಬೇಜಾರಾಯಿತು. ಅವರು ಹುಟ್ಟಿದ ದಿವಸವೇ ಅವರದ್ದು ಕ್ರಿಯೆಗಳನ್ನೆಲ್ಲ ಮಾಡಬೇಕಾಗಿ ಬಂತು. ಜನವರಿ 9ಕ್ಕೆ ಅವರು ಹುಟ್ಟಿದ್ದು. ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಒಂದು ವರ್ಷ ಅವರು ಕೆಲವು ಲೇಖನಗಳನ್ನೆಲ್ಲ ಹೊರಗೆ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಅದನ್ನು ಒಟ್ಟು ಮಾಡಿ ಬೋಳಂತಕೋಡಿ ಈಶ್ವರ ಭಟ್ರ ಹತ್ರ, ಪುತ್ತೂರಲ್ಲಿ ಅವರ ಸ್ನೇಹಿತರವರು, ಅವರ ಹತ್ರ ಹೋಗಿ ಇದನ್ನೊಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದಾ ಅಂತ ಕೇಳಿದೆ. ಅವರದನ್ನು ಆಯ್ದು ಒಂದು ಜಾನಪದ ಕಲೆ ಬದುಕು ಅನ್ನೋ ಒಂದು ಪುಸ್ತಕ ಮಾಡಿಕೊಟ್ರು ನನಗೆ. ನಾನು ಅಷ್ಟೇ ಅಂತಂದ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಮತ್ತೆ ಒಂದು ವರ್ಷ ಹಾಗೆ ಕಳೆಯಿತು. ಮತ್ತೊಂದು ವರ್ಷ ಅಮೆರಿಕದಲ್ಲಿರೋ ನನ್ನ ತಮ್ಮನ ಮನೆಯಲ್ಲಿ ಹೋಗಿದ್ದೆ. ಅದು ಸ್ವಲ್ಪ ಕಡಿಮೆ ಅಂತ ಬಂದಾಗ ಇಲ್ಲಿ 98ರಲ್ಲಿ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು, ನಾವು ಹೀಗೆ ಒಂದು ಕಾಲೇಜ್ ಶಾಲೆ ಇದೆ ಶಾರದಾ ವಿದ್ಯಾಲಯ, ಕಾಲೇಜ್ ಪ್ರಾರಂಭ ಮಾಡಬೇಕಂತಿದ್ದೇವೆ, ನೀವು ಬರಬೇಕು ಅಂತಂದರು. ಹಾಗೆ ಅಲ್ಲಿ ಪ್ರಾಂಶುಪಾಲ, ಸ್ಥಾಪಕ ಪ್ರಾಂಶುಪಾಲರಾಗಿ 17 ವರ್ಷಗಳ ಸೇವೆ ಅಲ್ಲಿ ಸಲ್ಲಿಸಿದೆ ನಾನು
0: ಶಾರದಾ
1: ವಿದ್ಯಾಲಯದಲ್ಲಿ. ಆದ್ರಿಂದ ಒಂಥರ ಒಂಟಿತನ ಇದ್ರೂ ಕೂಡ ಸಮಯ ಸರಿದದ್ದು ಗೊತ್ತಾಗ್ಲಿಲ್ಲ.
0: ಈಗ ನೀವು ಸೇರಿದಾಗಿನ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಥವಾ ಒಂದು ಕಾಲೇಜಿನ ಒಂದು ಪರಿಸರ, ವಿದ್ಯಾರ್ಥಿಗಳ ಒಂದು ಕಲಿಯುವ ಒಂದು ಜೀವನ ಕ್ರಮ ಆಗಿನದ್ದಕ್ಕೂ, ಆಮೇಲೆ ನೀವೀಗ 37 ವರ್ಷ ಸರ್ವಿಸ್ ಮಾಡಿದ್ರಿ, ಪುನಃ ಒಂದು ಶಾಲೆಯಲ್ಲಿ ಮಾಡಿದ್ರಿ, ಈಗಿನ ಒಂದು ಜನ್ರೇಷನ್ ಅದನ್ನೆಲ್ಲ ನೋಡಿಕೊಂಡು ಬಂದವರು, ಆಗಿನ ಜನ್ರೇಷನ್ನು ಈಗಿನ ಜನ್ರೇಷನ್ ನೋಡಿಕೊಂಡು ನೀವು ಬಂದವರು, ಒಂದು ಮುಖ್ಯವಾದಂತಹ ಒಂದು ಮಾರ್ಪಾಡು ಅಥವಾ ಬದಲಾವಣೆಗಳು ಏನು ಕಾಣ್ತವೆ ನಿಮಗೆ?
1: ಮುಖ್ಯವಾದ ಬದಲಾವಣೆ ಕಾಣೋದು ನನಗೆ ನಮ್ಮ ವಿದ್ಯಾ ವ್ಯವಸ್ಥೆಯಲ್ಲಿ, ಅಂದರೆ ಎಜುಕೇಷನ್ ಇಸ್ ಫಾರ್ ಲರ್ನಿಂಗ್ ಟು ಲಿವ್ ಅಂತ ಮೊದಲಿನವರು ಹೇಳ್ತಾ ಇದ್ರು. ಈಗ ಇಟ್ ಈಸ್ ಲರ್ನಿಂಗ್ ಟು ಅರ್ನ್ ಅಂತೇಳಿ ಆಗಿದೆ. ಇದು ಬಹಳ ಸ್ವಲ್ಪ ಬೇಸರದ ಸಂಗತಿ. ಯಾಕಂದರೆ ವಿದ್ಯೆ ಯಾವ ರೀತಿಯಲ್ಲಿ ಇರಬೇಕು? ವಿದ್ಯೆ ಅನ್ನೋದು ನಮ್ಮ ಇವರು ಡಾಕ್ಟರ್ ರಾಧಾಕೃಷ್ಣ ಹೇಳಿದಂತೆ, ವಿದ್ಯೆ ವಿ ಶುಡ್ ಹ್ಯಾವ್ ಮೆನ್ ಆಫ್ ವಿಷನ್ ಆ್ಯಂಡ್ ಇಂಟೆಗ್ರಿಟಿ. ಅದು ಎಲ್ಲಿಯೋ ನಾವು ಸೋಲ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ ನನಗೆ, ತಪ್ಪಿರಬಹುದು. ಎಲ್ಲರೂ ಹಾಗೆ ಇರಲಿಕ್ಕಿಲ್ಲ,
0: ಎಲ್ಲ ಕಡೆ ಇರುವುದಿಲ್ಲ,
1: ಎಲ್ಲ ಕಡೆ ಇರಲಿಕ್ಕಿಲ್ಲ.
0: ಆದರೂ
1: ಹೆಚ್ಚಿನ ಕಡೆಯಲ್ಲಿ ಸಿಕ್ಕಾಪಟ್ಟೆ ಫೀಸು, ಕೋಚಿಂಗ್ ಅದಕ್ಕೊಂದಷ್ಟು ಫೀಸು, ಆಮೇಲೆ ಇದರಲ್ಲೇ ಬೇಕು ನಮಗೆ ಕೆಲಸ ಅಂತ ಬೇರೆ ಯಾವುದು ನಮ್ಮದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದರಲ್ಲೇ ಬೇಕು. ಮತ್ತು ದೇಶದ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲದಿರಬೇಕೆ? ಯಾಕೋ ಅವರು ಹೇಳಿದಾಗೆ ಎಜುಕೇಷನ್ ಈಸ್ ಲರ್ನಿಂಗ್ ಟು ಅರ್ನ್ ಎ ಲಿವಿಂಗ್ ಅಂತಾಗಿದೆ ಹೊರತು ಇಟ್ ಈಸ್ ನಾಟ್ ಲರ್ನಿಂಗ್ ಟು.
0: ಅದಂದರೆ ಕೆಲವು
1: ಒಂದು ಒಬ್ಬರಲ್ಲಿರುವ ಒಂದು ಆ ವ್ಯಕ್ತಿತ್ವವನ್ನು ರೂಪುಗೊಳಿಸೋದ್ರಲ್ಲಿ ಎಜುಕೇಷನ್ ಸಹಕಾರಿ ಆಗಬೇಕು. ಆದರೆ ಈಗ ಅದು ಬೇರೆ ರೀತಿಯಿಂದ ರೂಪುಗೊಳ್ತಾ ಇದೆ, ಎಜುಕೇಷನೇ ಮುಖ್ಯವಾಗಿ ಇಲ್ಲ.
0: ಶಿಕ್ಷಣ ಎನ್ನುವುದು ಒಂದು ಜ್ಞಾನದಾಹವನ್ನು ಇಂಗಿಸುವುದಕ್ಕೆ ಬೇಕಾದದ್ದು ಒಂದು ಕಾಲಕ್ಕೆ.
1: ಆದರೆ ಒಂದೀಗ ಅದು ನಮ್ಮ ಮುಂದಿನ ಬದುಕಿಗೆ ಯಾವ ರೀತಿಯಲ್ಲಿ ಸಹಕಾರ ಆಗ್ತದೆ ಅದನ್ನೇ ನಾವು ನೋಡ್ತೇವೆ ಅಷ್ಟೇ ಹೊರತು. ಯಾಕಂದರೆ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೆ, ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು, ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ. ಹಾಗಾಗಿ ನಾನು ಒಂದು ಪ್ರಾರ್ಥನೆಯನ್ನು ಒಂದು ಹೊಸ ರೂಪದಲ್ಲಿ ಮಾಡಿಕೊಂಡೆ. ಬರೀ ಒಂದು ಎದ್ದು ನಿಂತು ಪದ ಹಾಡಿ ಕೂತ್ಕೊಳ್ಳೋದಲ್ಲ, ಹಾಡು ಹಾಡಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ನಮ್ಮ ಶಾಸ್ತ್ರೀಯ ಸಂಗೀತದ ಕೆಲವು ರಾಗಗಳಲ್ಲಿ ಆಲಾಪನೆಗಳನ್ನು ತಗೊಂಡು ಒಂದು 17-20 ರಾಗಗಳ ಆಲಾಪನೆದ್ದು ಒಂದು 30 ಆಲಾಪನೆಗಳು ಒಂದು CD ಮಾಡಿದೆ. ಸಿ ಡಿ ಮಾಡಿ ದಿವಸಕ್ಕೆ ಒಂದು 10 ನಿಮಿಷ, 7 ನಿಮಿಷ, 5 ನಿಮಿಷ, 7 ನಿಮಿಷ ಆ ಸಿ ಡಿ ಹಾಕೋದು. ಮಕ್ಕಳ ಮನಸ್ಸಿಗೆ ಎಷ್ಟು ಒಂದು ಶಾಂತವಾಗ್ತಿತ್ತು ಅಂದರೆ, ಅದಕ್ಕಿಂತ ಮುಂಚೆ ಅವರಿಗೆ ಯೋಗದ ಮಾಸ್ಟರ್ನ ಕರೆಸಿ ಅವರಿಗೆ ಯೋಗ ಕಲಿಸಿಕೊಡಿ, ಪ್ರಾಣಾಯಾಮ ಹೇಗೆ ಮಾಡೋದು ಇದೆಲ್ಲವನ್ನ ನಾನು ಹೇಳಿಕೊಡ್ತಾ ಇದ್ದೆ ಅವರಿಗೆ ಮಕ್ಕಳಿಗೆ. ಹಾಗೆ ಅದು ಎಲ್ಲ ಇದ್ರೆ ಇಲ್ಲಿ ಕ್ಲಾಸಲ್ಲಿ ಮಾಡೋದಲ್ಲ, ಮನೆಯಲ್ಲಿ ಮಾಡುವಂಥದ್ದು ಕೆಲವು. ಆಮೇಲೆ ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ನೀವು ಬರೀ ಈ ಸಂಗೀತ ಕೇಳಿ ಪ್ರಾಣಾಯಾಮ ಮಾಡಿ ಅಷ್ಟೇ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತಂದರೆ, ನನಗೆ ನಿಜವಾಗಿ ಆದರೂ ಆ ಮಕ್ಕಳನ್ನು ಒಂದು ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳೋದಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು.
0: ಸ್ವಯಂ ಶಿಸ್ತು ಬರ್ತಿತ್ತು.
1: ನಾನು ಸಂಗೀತ ಅಭ್ಯಾಸ ಮಾಡಿದ್ದೇನೆ, ಹೌದು, ಸಂಗೀತ ಗೊತ್ತು ನನಗೆ. ಹಾಗಾಗಿ ಅದನ್ನು ಮಾಡಲಿಕ್ಕಾಯಿತು. ಆಮೇಲೆ ಒಬ್ಬ ವಿದ್ಯಾರ್ಥಿ ಎಷ್ಟೋ ವರ್ಷಗಳ ನಂತರ ಬಂದು ಹೇಳಿದ, ಮೇಡಮ್ ನನ್ನ ತಂದೆ ಮುಂಚಿನ ದಿವಸ ತೀರಿಕೊಂಡು ಹೋಗಿದ್ರು, ಮರುದಿವಸ ನನಗೆ ಪರೀಕ್ಷೆ, ನಾನು ಬರಬೇಕಾ ಬೇಡುವ ಅಂತ ಯೋಚನೆಯಲ್ಲಿದ್ದೆ, ಆದರೆ ಬಂದೆ ನೋಡು, ಆದರೆ ಬರೀತೇನೆ ಪರೀಕ್ಷೆಯನ್ನು ಅಂತ ಬಂದು ಕೂತ್ಕೊಂಡು ನೀವು ಆ ಮ್ಯೂಸಿಕ್ ಹಾಕಿದ್ರಲ್ಲ ಎಷ್ಟು ಮನಸ್ಸಿಗೆ ಒಂದು ಸಮಾಧಾನ ಆಯಿತು ಅಂತ ಹೇಳಿದರೆ, ನನಗೆ ಬರೀಲಿಕ್ಕೆ ಸಾಧ್ಯ ಆಯಿತು. ಇದನ್ನೇ ನಾನು ಒಂದು ರೀತಿಯಲ್ಲಿ ಅಲ್ಲಿಗೆ ಮುಖ್ಯ ಪರೀಕ್ಷಕರ ಪರೀಕ್ಷೆ ಆಗುವಾಗ ಮುಖ್ಯ ಅಧೀಕ್ಷಕರಾಗಿ ಬರ್ತಾರೆ, ಅವರೆಲ್ಲ ಕ್ಯಾಸೆಟ್ ಕಾಪಿ ತಗೊಂಡು ಹೋಗ್ತಾ ಇದ್ರು, ನಿಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಹಾಕ್ತೀರಾ ಕೇಳಿದ್ರೆ, ಅದಾಗೋದಿಲ್ಲ ಮೇಡಮ್, ಗೌರ್ಮೆಂಟ್ ಕಾಲೇಜು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನೋ ಒಂದು ಅವರ ಈಗಿನ ಒಂದು ಯುವ ಜನಾಂಗದ ಒಂದು ಮನಸ್ಸು, ಅದು ಬೇಕಾದ ಬೇಡಾದ ಇನ್ಫಾರ್ಮೇಶನ್ಗಳೆಲ್ಲ ತುಂಬಿಕೊಂಡು ಬಹುಶಃ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿದೆ ಅಂತ ಅನಿಸುತ್ತೆ ನನಗೆ.
0: ಈಗ ಮೇಡಮ್ ನೀವು ಇದನ್ನು ಹೇಳುವಾಗ ನನಗೆ ಸಾಮಾನ್ಯವಾದ ಗುರು ಶಿಷ್ಯ ಸಂಬಂಧ, ಈಗ ಆರಂಭದಲ್ಲಿ ನಿಮ್ಮ ಒಂದು ಅಧ್ಯಾಪನದ ಜೀವನದಲ್ಲಿ ಇದ್ದಂತಹ ಆ ವಿದ್ಯಾರ್ಥಿಗಳ ಒಂದು ಭಕ್ತಿ ಗೌರವ, ಅವರು ಕೊಡುವಂಥ ಒಂದು ಇದು ನಿಮ್ಮ ಬಗ್ಗೆ ಅವರಿಗಿರತಕ್ಕಂಥ ಒಂದು ಗುರುಭಕ್ತ ಭಾವ, ಆ ನಂತರದ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅದು ಅಷ್ಟು ಹತ್ತಿರ ಅಥವಾ ತುಂಬ ಆಪ್ತವಾಗಿ ಇತ್ತು ಅಂತ ಹೇಳಲಿಕ್ಕೆ ಬರೋದಿಕ್ಕೆ ಇಲ್ಲ. ಈಗ ನಮ್ಮ ಜನರೇಷನ್ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ನಿಮಗೆ ಏನು ವ್ಯತ್ಯಾಸ ಕಂಡಿತ್ತು ಒಬ್ಬರು ಶಿಕ್ಷಕಿಯಾಗಿ?
1: ನನಗೆ ಶಿಕ್ಷಕಿಯಾಗಿ ಅಷ್ಟೊಂದು ವ್ಯತ್ಯಾಸ ಕಾಣಲಿಲ್ಲ, ಯಾಕಂದರೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಅವರ ತರಗತಿಯಲ್ಲಿ ಅವರಿಗೆ ಅವ್ರು ಏನು ಮಾಡಿದರೂ ಕೂಡ ಅವರಿಗೆ ನಾನು ಬೈದದಂತ ಹೇಳಿಯೇ ಇಲ್ಲ. ನನ್ನನ್ನು ಆಮೇಲೆ ಬಂದು ನೋಡು ಅಂತ ಹೇಳೋದಷ್ಟೇ. ಅವರಿಗೆ ಗೊತ್ತಾಗ್ತಿತ್ತಾಗ ಏನೋ ನಾವು ತಪ್ಪು ಮಾಡಿದ್ದೇವೆ, ಅದಕ್ಕೆ ಇವರಿಗೆ ಕರಿತಾ ಇದ್ದಾರೆ. ಅವ್ರು ಬಂದ ನಂತರ ಅವ್ರ ಸಮಾಧಾನದಲ್ಲೇ ಮಾತಾಡಿ ಅವರನ್ನು ಕಳಿಸಿಕೊಟ್ಟದ್ರಿಂದ ಮಕ್ಕಳಲ್ಲಿ ನಾನು ತುಂಬ ಒಂದು ವ್ಯತ್ಯಾಸವನ್ನು ಕಂಡಿದ್ದೇನೆ. ನಾವು ನಮಗೆ ಅಧಿಕಾರ ಇದೆ ಅಂತ ಅವರಿಗೆ ಅಲ್ಲಿ ಕ್ಲಾಸಲ್ಲಿ ಅವ್ರು ಏನೋ ಸ್ವಲ್ಪ ಮಾತಾಡಿದ್ರು ಇದು ಮಾಡಿದ್ರು ಅಂತೇಳಿ ಬೈದರೆ ಅವರಿಗೂ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಮಕ್ಕಳಿಗೆ ಮನಸ್ಸಿಗೆ ನೋವಾಗದ ಹಾಗೆ ನಾವು ನಡ್ಕೊಂಡ್ರೆ, ಪಾಠ ಮಾಡುವಾಗ ನಾವು ಚೆನ್ನಾಗಿ ಒಂದು ತಯಾರು ಮಾಡಿಕೊಂಡು ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟುವ ಹಾಗೆ ನಾವು ಪಾಠ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಚೆನ್ನಾಗಿ ಇರ್ತಾರೆ ಅಂತ ನನ್ನ ನಂಬಿಕೆ. ಯಾಕಂದರೆ ನಾನು ಕಲಿಸ್ತಾ ಇದ್ದದವರಿಗೆ ಟ್ಯಾಕ್ಸಾನಮಿ ಅಂತೇಳಿ ಸಸ್ಯಗಳ ವರ್ಗೀಕರಣ, ಅದನ್ನು ಅವರಿಗೆ ಕಲಿಸುವಾಗ ಮುಂಚಿನ ದಿವಸವೇ ಅವರಿಗೆ ನಾನು ನಾಳೆ ಇದನ್ನು ತಗೊಳ್ತಾ ಇದ್ದೇನೆ, ಇದರಲ್ಲಿ ಸಾಮಾನ್ಯವಾಗಿ ಸಿಕ್ಕುವ ಗಿಡಗಳು ನಿಮಗೆ ಆದಷ್ಟು ತಗೊಂಡು ಬನ್ನಿ ಅಂತ ಹೇಳಿ ಅವರ ಕೈಯಲ್ಲೇ ತರಿಸಿ ಅದನ್ನು ಕ್ಲಾಸಲ್ಲಿ ಅವರ ಹತ್ರವೇ ಅದರ ಕ್ಯಾರೆಕ್ಟರ್ ಹೇಳಿಸೋದು, ಹೇಗಿದೆ ಹರ್ಬ ಶ್ರಬ್ಬ ಟ್ರೀಯ ಇದು ಹೇಗಿದೆ, ಅದರ ಕ್ಯಾಲಿಕ್ಸ್ ಹೇಗಿದೆ, ಪಕಳೆಗಳು ಹೇಗಿದ್ದಾವೆ, ಇದೆಲ್ಲ ಅವರೇ ಮಾಡಿದ್ರಿಂದ ಅವ್ರ ಕಣ್ಣಲ್ಲಿ ನೋಡಿ ಮಾಡೋದ್ರಿಂದ ಅವರಿಗೆ ಅದು ಚೆನ್ನಾಗಿ ನೆನಪಿರ್ತದೆ, ಇಲ್ಲಾದರೆ ಕಷ್ಟ ಆಗ್ತಿತ್ತು ಅವರಿಗೆ ಅದನ್ನು ನೆನಪಿಟ್ಕೊಳ್ಳಿಕ್ಕೆ. ಆಮೇಲೆ ಮರುದಿವಸ ಪುನಃ ಕ್ಲಾಸ್ ಇರುವಾಗ ಲಾಟ್ರಿ ಎತ್ತೋದು, ಅದರಲ್ಲಿ ಯಾರಿಗೆ ಬಂತು ಅವ್ರು ಪುನಃ ಅದನ್ನೆಲ್ಲ ಹೇಳಬೇಕು. ಹಾಗಾಗಿ ಎಲ್ಲರೂ ಕಲ್ತುಕೊಂಡು ಬರ್ತಾ ಇದ್ರು, ಯಾರಿಗೆ ಅಂಥವ್ರಿಗೆ ಇಂಥವ್ರಿಗೆ ಅಂತ ಹೇಳಿಲ್ಲ, ಲಾಟ್ರಿ ನೀನೇ ಬಂದಿತ್ತು, ನಿನ್ನ ನಂಬರ್ ಬಂದರೆ ನೀನೇ ಹೇಳಬೇಕಾಗುತ್ತೆ, ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ. ಹಾಗಾಗಿ ಒಂದು ಒಳ್ಳೆ ಶಿಸ್ತು ಇತ್ತು ಅವರಿಗೆ, ಒಳ್ಳೆ ಆಸಕ್ತಿ ಇತ್ತು ಆ ಇದರಲ್ಲಿ, ಮತ್ತು ಕಲಿಯುವಿಕೆ ತುಂಬ ಸುಲಭ ಆಗ್ತಾ ಇತ್ತು ಅವರಿಗೆ. ಹಾಗಾಗಿ ಬಹುಶಃ ನಾವು ಕೂಡ ಒಂದು ಅಧ್ಯಾಪಕರಾಗಿ ಯಾವ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನು ನೋಯಿಸದೆ ಅವರಿಗೆ ಒಂದು ಹೇಳಿಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಅಂದುಕೊಂಡ್ರೆ ಬಹುಶಃ ಮಕ್ಕಳು ಬದಲಾಗ್ತಾರೆ ಏನೋ ಗೊತ್ತಿಲ್ಲ ನನಗೆ.

0: ಇದರ ಜೊತೆಗೆ ಒಂದು ಈ ಸಹೋದ್ಯೋಗಿಗಳನ್ನು ಒಡನಾಟ. ಈಗ ನೀವು ಶಿಕ್ಷಕಿಯಾಗಿದ್ದವರು, ಆಮೇಲೆ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದ್ದೀರಿ, ಆಡಳಿತಾತ್ಮಕವಾದ ವಿಚಾರಗಳಲ್ಲಿ ಕೂಡ ನೀವು ಇದ್ದವರು, ಅಂಥ ಸಂದರ್ಭದಲ್ಲಿ ಈ ಒಡನಾಟ ಕೆಲವು ಸಲ ಈ ಬಾಸಿ ಸಂಬಂಧ ಎಲ್ಲ ಇರ್ತದೆ ಅಂತ, ಆ ಒಂದು ವಾತಾವರಣ ಹೇಗಿತ್ತು?
1: ಅದು ಎಲ್ಲ ಕಡೆಯಲ್ಲೂ ಇದ್ದದ್ದೇ, ಭಿನ್ನಾಭಿಪ್ರಾಯ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಅದೆಲ್ಲ ಇದ್ದದ್ದೇ. ಆದರೆ ಅದನ್ನು ನಾವು ಸುಧಾರಿಸ್ಕೊಂಡು ಹೋಗಬೇಕು. ನಾವು ಎಲ್ಲರನ್ನೂ ಒಂದು ಅವರಿಗೊಂದು ಮರ್ಯಾದೆ ಕೊಟ್ಟು, ಅವರು ನಮ್ಮ ಹಾಗೆ ಒಬ್ಬರು ಕಲಿತವರು, ಇಲ್ಲಿ ಕೆಲಸಕ್ಕಿದ್ದಾರೆ, ನಮ್ಮ ಸಹೋದ್ಯೋಗಿಗಳು, ಅವರ ಯಾವ ರೀತಿಯಲ್ಲಿ ಅವರ ಮನಸ್ಸನ್ನು ನೋಯಿಸದೆ ನಾವು ಅವರನ್ನು ಚೆನ್ನಾಗಿ ನಡೆಸಿಕೊಂಡ್ರೆ ನನಗೆ ಅದು ಬಹಳ ಮುಖ್ಯ ಅಂತ ಅನಿಸ್ತದೆ. ಯಾಕಂದರೆ ಇಲ್ಲಿ ನಾನು ಸೇಂಟ್ ಆಗ್ನೆಸಲ್ಲಿ 37 ವರ್ಷ ಕೂಡ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಆಗಿದ್ದೆ. ನನಗೆ ಯಾವತ್ತೂ ಯಾರಿಂದಲೂ ಯಾವ ಪ್ರಾಬ್ಲಮೂ ನನಗೆ ಬರಲಿಲ್ಲ, ನನ್ನ ಸಹೋದ್ಯೋಗಿಗಳಿಂದ. ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗಲೂ ಕೂಡ ಎಲ್ಲರೂ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾಯಿದ್ರು. ಇದು ನಮ್ಮ ಇನ್ಸ್ಟಿಟ್ಯೂಷನ್, ಇದು ಮುಂದೆ ಬರಬೇಕು, ಇದು ಚೆನ್ನಾಗಿರಬೇಕು. ಯಾವುದೇ ಒಂದು ಫಂಕ್ಷನ್ ಆಗಲಿ ಎಲ್ಲರದ್ದು ಸಹಕಾರ ನನಗೆ ತುಂಬ ಚೆನ್ನಾಗಿ ಸಿಗ್ತಿತ್ತು. ಯಾಕಂದರೆ ನಾವು ಅವರು ನಮ್ಮ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ, ಎಲ್ರಿಗೂ ನಾವು ಮರ್ಯಾದೆ ಕೊಟ್ಟು ಬಹುಶಃ ಇದು ಮಾಡಿದರೆ ಅದು ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ, ಆದರೆ ಭಿನ್ನಾಭಿಪ್ರಾಯವನ್ನು ಕೂಡ ಒಂದು ಪರಿಹರಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಹಾಗಾಗಿ ಎಲ್ಲರ ಸಹಕಾರ ಇದ್ದದ್ರಿಂದ ನಾನು ಸತ್ಯವಾಗಿ ಹೇಳ್ತೇನೆ ನಿಮಗೆ, 17 ವರ್ಷಗಳು ಸರ್ದದ್ದೇ ನನಗೆ ತಿಳಿಯಲಿಲ್ಲ.
0: ಡಿಪ್ಲೊಮ್ಯಾಟಿಕ್
1: ಆಗಿರ್ಬೇಕು. ಆ ಡಿಪ್ಲೊಮ್ಯಾಟಿಕ್ ಅಂದರೆ ಅವರನ್ನು ಕೂಡ ನಾವು ಅವರಿಗೆ ಮರ್ಯಾದೆ ಕೊಡಬೇಕು. ನಮ್ಮ ಜೂನಿಯರ್ ಅವರು ಅಂತ ಹೇಳಿ ಅವರನ್ನು ನಾವು ಅಂದರೆ ಸ್ವಲ್ಪ ಇದರಲ್ಲಿ ಮಾತಾಡಿಸಬಾರ್ದು, ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿಸ್ಬೇಕು.
0: ಈಗ ಮತ್ತೊಂದು, ಈಗ ಫಾರ್ಮಲ್ ಎಜುಕೇಷನ್ ಈಗ ನಿಮ್ಮ ಕಾಲದಲ್ಲಿ ತರಗತಿಯ 4 ಗೋಡೆಗಳ ಮಧ್ಯೆ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಸಂವಹನ ಭಾಳ ಚೆನ್ನಾಗಿ ನಡೀತಾ ಇದ್ದದ್ದು. ಈಗ ಏನಾಗಿದೆ ಅಂದರೆ ಸ್ವಲ್ಪ ಯಂತ್ರದ ಕಡೆಗೆ ನಾವು ಹೊರತಾ ಇದ್ದೇವೆ. ಈಗ ಆನ್ಲೈನ್ ಟೀಚಿಂಗ್, ಮನೆ ಪಾಠ ಇತ್ಯಾದಿಗಳು ಆಗ್ತಾ ಇದೆ. ಈ ಬದಲಾವಣೆ ಬಗ್ಗೆ ಏನು ಅನಿಸ್ತದೆ?
1: ಅದು ಕಾಲಕ್ಕೆ ಅನುಗುಣವಾಗಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಕೊರೋನಾ ಟೈಮಲ್ಲಿ ನೋಡಿ, ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ, ಆನ್ಲೈನ್ ಕ್ಲಾಸ್ ಮಾಡಲೇಬೇಕಾಯಿತು. ಆದರೆ ಅದರ ಮಿತಿಯನ್ನು ನಾವು ಅರ್ತುಕೊಂಡು ಈ ಶಿಷ್ಯ ಗುರು ಸಂಬಂಧ ಇದೆಯಲ್ಲ, ಅದನ್ನು ನಾವು ಜತನವಾಗಿ ಕಾಪಾಡಿಕೊಂಡು ಬರಬೇಕಾಗ್ತದೆ. ಯಾವ ರೀತಿ ಇದ್ದರೂ ಕೂಡ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನನಗೆ, ನಾನು 37 ವರ್ಷಗಳ ಕಾಲ ಸೇಂಟ್ ಆಗ್ನೆಸ್ ಕಾಲೇಜಲ್ಲಿ ನಾನು ರಿಟೈರ್ ಆದಾಗ ನನಗೆ ನನ್ನ ಅಲ್ಲಿ ವಿದ್ಯಾರ್ಥಿಗಳು ಕೊಟ್ಟ ಉಡುಗೆರೆ ಏನು ಗೊತ್ತುಂಟ ನಿಮಗೆ? ಒಂದು ದೊಡ್ಡ ಫೋಟೋ, ಅದರಲ್ಲಿ ಒಂದು ಪೇಂಟ್ ಮಾಡಿ, ಹೂಗಳದ್ದು ಪೇಂಟ್ ಮಾಡಿ, ಅದರಲ್ಲಿ ಅವರು ಬರೆದದ್ದು ಯು ಗೇವ್ ಅಸ್ ರೂಮ್ ಟು ಬ್ಲೂಮ್, ನಮಗೆ ಅರಳಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಅವರ ವ್ಯಕ್ತಿತ್ವವನ್ನು ನಾವು ಕಲಿಸುವುದರ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಯಾವ ರೀತಿಯ ಕುಂದು ಬರದಂತೆ ಅವರ ಮನಸ್ಸಲ್ಲಿ ನಾವು ಉಲ್ಲಾಸವನ್ನು ತುಂಬಿ, ಅವರ ಮನಸ್ಸಿನಲ್ಲಿ ಕೂಡ ಒಂದು ತನಗೆ ಸಾಮರ್ಥ್ಯ ಇದೆ, ತಾನು ಮಾಡಬಹುದು ಎನ್ನುವ ಭಾವನೆಯನ್ನು ತುಂಬಿಸುವಲ್ಲಿ ನಾವು ಯಶಸ್ವಿಯಾಗಬೇಕು ಶಿಕ್ಷಕರಾಗಿ. ನನಗೆ ಹಾಗೆ ಕಾಣ್ತದೆ, ಬರೀ ಪಾಠ ಕಲಿಸೋದು ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮೋಸ್ಟ್ಲಿ ಅವರಿಗೆ ಒಂದು ಆ ಸೆಲ್ಫ್ ರಿಸ್ಪೆಕ್ಟ್ ಮತ್ತು ಒಂದು ತನಗೆ ತನ್ನ ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ನಂಬಿಕೆ, ಅದನ್ನು ನಾವು ಮೂಡಿಸಲೇಬೇಕು ವಿದ್ಯಾರ್ಥಿಗಳಲ್ಲಿ.
0: ಬಹಳ ಸುದೀರ್ಘವಾದ ಒಂದು ಶೈಕ್ಷಣಿಕವಾದಂಥ ಸೇವೆ ನಿಮ್ಮದು. ಒಂದು 80ರ ದಶಕ, 88 ಪ್ರಾಯ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದೇವರ ಒಂದು ವರ ಅಂತ ನಾವು ಹೇಳಿದರೂ ತಪ್ಪಲ್ಲ. ಅಂಥದ್ರಲ್ಲಿ ಬಹುಶಃ ಸಾಂಸಾರಿಕವಾಗಿ ನೀವು ಗಂಡನ ಜೊತೆಯಲ್ಲಿ ಕೂಡ ಇದ್ದದ್ದು ಸ್ವಲ್ಪ ಸಮಯ ಕಮ್ಮಿಯೇ, ಮತ್ತು ಹೆಚ್ಚಾಗಿ ನಿಮ್ಮ ವಿದ್ಯಾರ್ಥಿಗಳನ್ನೇ ಮಕ್ಕಳ ಹಾಗೆ ನೀವು ನೋಡ್ತಾ ಇದ್ದವರು, ಒಂದು ಸಂಸಾರದಲ್ಲಿ ಅಂಥ ಫಲವನ್ನು ಕೂಡ ನೀವು ಕಾಣಲಿಕ್ಕೆ ಆಗಲಿಲ್ಲ. ಈ ಒಂದು ನಿವೃತ್ತಿಯ ಈ ಒಂದು ಸಂದರ್ಭದಲ್ಲಿ ಏನಾದರೂ ಬೇಸರ ಇತ್ಯಾದಿ ನಿಮ್ಮನ್ನು ಕಾಡಿದ್ದು ಉಂಟ? ಹೇಗೆ
1: ಬೇಸರ ಖಂಡಿತವಾಗಿಯೂ ಕಾಡ್ತದೆ, ಕಾಡದೆ ಇರೋದಿಲ್ಲ. ಒಬ್ಬರೇ ಇರಬೇಕಾದ ಬಂದಾಗ ಇಷ್ಟು ದೊಡ್ಡ ಮನೆಯಲ್ಲಿ ಅದು ಯಾವಾಗಲೂ ಎಲ್ಲರ ಮಧ್ಯೆ ಇದ್ದೇ ಗೊತ್ತು ನಮಗೆ, ಒಬ್ಬೊಬ್ಬರೇ ಇದ್ದು ಗೊತ್ತೇ ಇರಲಿಲ್ಲ.
0: ಹೌದು ಹೌದು,
1: ನಾನು ಇಲ್ಲಿ ಮನೆ ಮಾಡಿದಾಗಿನಿಂದ ಅವರ ನನ್ನ ಪತಿಯ ಕಡೆಯವರು ನನ್ನ ಕಡೆಯವರು ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಇಲ್ಲೇ ಬರ್ತಾಯಿದ್ರು, ಇಲ್ಲೇ ಇರ್ತಿದ್ರು. ಹಾಗಾಗಿ ಬೇಸರ ಆಗ್ತದೆ, ಆದರೆ ಇದು ಅನಿವಾರ್ಯ. ನಾವು ಇದರಲ್ಲಿ ನಮ್ಮ ತಿಳುವಳಿಕೆಯನ್ನು ತಂದುಕೊಂಡು ನಮಗೆ ಬೇಕಾದ ಹಾಗೆ ಬದುಕನ್ನು ನಾವೇ ರೂಪಿಸ್ಕೊಳ್ಬೇಕಷ್ಟೇ ಹೊರತು, ಸಮಾಜದಲ್ಲಿ ಕೆಲವರ ಪರಿಚಯ ಇರ್ತದೆ. ಈಗ ಇವರು ಚಂದ್ರಕಲಾನಂದ ಅವರು, ಮತ್ತು ಮನೋರಮಾ ಭಟ್, ಮತ್ತು ಇವರು ಪದ್ಮಶೆಣೈ ಅವರದೆಲ್ಲ ಒಳ್ಳೆ ಪರಿಚಯ ಇತ್ತು ನನಗೆ. ಎಲ್ಲರೂ ನಾವು ವಯಸ್ಸಾದ ನಂತರ ನಮ್ಮ ಬಾಳನ್ನು ಹೇಗೆ ಬಂತ ಹಾಗೆ ಸ್ವೀಕರಿಸಬೇಕು.
0: ಅಲ್ಲ, ಎಲ್ಲರಿಗೂ ಇಂತಹ ಒಂದು ದಿನಗಳು ಇದ್ದದ್ದೇ,
1: ಆದ್ರೆ
0: ಮಕ್ಕಳು ಇದ್ದವರದ್ದು ಪರಿಸ್ಥಿತಿ
1: ಅದು ಇನ್ನೂ ಕೆಲವು ಸಲ ಶೋಚನೆಯಾಗಿ ಇರ್ತದೆ. ಅವರು ಅಂದ್ರೆ ಕ್ಯಾರೆ ಮಾಡದಿದ್ರೆ ತಂದೆ ತಾಯಿಗಳಿಗೆ ತುಂಬಾ ಕಷ್ಟ ಆಗ್ತದೆ, ಅವರಿಗೆ ನೋವು ಆಗ್ತದೆ. ನಮ್ಗೆ ಅಂತ ನೋವೇನಿಲ್ಲ, ಯಾರಾದ್ರೂ ಬಂದು ಮಾತಾಡ್ಸಿದ್ರೆ ಸಂತೋಷ ಆಗ್ತದೆ, ಹಾ ಬಂದು ಮಾತಾಡ್ಸಿದ್ರು. ಹಾಗೆ ಹತ್ತಿರದಲ್ಲೇ ಇದ್ದಾರೆ ನಮ್ಮ ಬೇಕಾದವರೆಲ್ಲ, ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಹೇಗಿದ್ದೀರಿ ಏನು ಅಂತ. ಆದ್ರೆ ತುಂಬಾ ಜೀವನ ನಡೆಸಿ ಒಬ್ಬಂಟಿಗಳಾಗಿರುವಾಗ ಸ್ವಲ್ಪ.
0: ಈಗ ನಿಮ್ಮ ಸ್ವಾನುಭವದ ನೆಲೆಯಲ್ಲಿ ಮತ್ತು ಇಷ್ಟವರೆಗೆ ನೀವು ಬದುಕಿ ಬಾಳಿದ ಒಂದು ಜೀವನದ ಒಂದು ಅನುಭವದಲ್ಲಿ ನಿಮ್ಮ ಹಾಗೆ ಎಷ್ಟೋ ಮಂದಿ ಇದ್ದಾರೆ, ಅಂಥವರಿಗೆ ಒಂದು ಮಾನಸಿಕವಾದಂತಹ ಸ್ಥೈರ್ಯವನ್ನು ತುಂಬುವ ಮಾತುಗಳನ್ನು ಏನು ಹೇಳಬಹುದು ನೀವು?
1: ಮಾನಸಿಕ ಸ್ಥೈರ್ಯ ಒಂದು, ನಾವು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನೇ ಬಯಸಬೇಕು. ಎರಡನೇದು ದೇವರಲ್ಲಿ ನಂಬಿಕೆ ಇಡಬೇಕು. ದೇವರೇ ನಮ್ಮನ್ನು ಕಾಪಾಡಬೇಕಷ್ಟೇ ಹೊರತು, ಎಷ್ಟೋ ಸಲ ಕಾಣ್ತದೆ ದೇವರು ಈ ಥರ ಸಂದರ್ಭ ಒದಗಿಸಿಕೊಟ್ಟು ನಾನು ಬಚಾವಾಗಿದ್ದೇನೆ, ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ದೇವರಲ್ಲಿ ನಂಬಿಕೆ, ಮತ್ತು ಇತರರೊಡನೆ ಸಹೃದಯದಿಂದ ನಾವು ನಡ್ಕೊಳ್ಬೇಕು. ಹಾಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು. ನಾನೀಗ ನನ್ನ ಪತಿ ಹಾಗಿದ್ದದ್ರಿಂದ ಅವರ ಹೆಸರಲ್ಲಿ ಅವರಿಟ್ಟ 2 ಲಕ್ಷ ರೂಪಾಯಿಗಳನ್ನು ನಾನು ಮುಟ್ಟದೆ ಅದನ್ನು ಒಂದು ಅವರ ಹೆಸರಲ್ಲಿ ಒಂದು ನಿಧಿಯಾಗಿ ಸ್ಥಾಪನೆ ಮಾಡಿ ಅದೀಗ ಬೆಳೆದು ಸುಮಾರು 25 ಲಕ್ಷ ತನಕ ಆಗಿದೆ. ಅದರಲ್ಲಿ ಬರುವ ಬಡ್ಡಿಯನ್ನೆಲ್ಲ ಯಾರಿಗೆ ಬೇಕಾದರೂ ನಾನು ಅದನ್ನು ಸಹಾಯ ಮಾಡ್ತೇನೆ. ಯಾಕಂದರೆ ಅವರು ಕೊಡುಗೈ ದಾನಿಯಾಗಿದ್ದರು, ಯಾರು ಬಂದು ಕೇಳಿದ್ರು ನೋಡದೆ ಕೇಳದೆ ಕಿಸೆಗೆ ಕೈ ಹಾಕಿದ್ದದನ್ನು ತೆಗೆದು ಕೊಡೋದು, ಎಷ್ಟು ಕೊಟ್ಟೆ ಏನು ಕೊಟ್ಟೆ ಅಂತ ನೋಡ್ತಿರ್ಲಿಲ್ಲ. ಕಷ್ಟದಲ್ಲಿರುವವರಿಗೆ ತುಂಬ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ತುಂಬ ಯಕ್ಷಗಾನ ಕಲಾವಿದರಿಗೆ, ಅಸೌಖ್ಯದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಾನು ಇಷ್ಟು ವರ್ಷದಿಂದಲೂ ಹಂಚಿಕೊಂಡು ಬರ್ತಾ ಇದ್ದೇನೆ. ಹಾಗೆ ದೇವರು ನಮಗೆ ಕೊಟ್ಟ ದುಡ್ಡು ನಮಗೆ ಬೇಕಾದಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಂಡು ಇತರರಿಗೂ ಅದರಿಂದ ಸಹಾಯ ಆಗುವಂತೆ ನಾವು ಮಾಡಿದರೆ ನಮಗೂ ಮನಸ್ಸಿಗೆ ಸಮಾಧಾನ, ಇಲ್ಲಿ ಸಮಾಜದಲ್ಲಿ ಕೂಡ ಕೆಲವರಿಗಾದರೂ ಸ್ವಲ್ಪ ಉಪಯೋಗ ಆಗಬಹುದು, ಉಪಕಾರ ಆಗಬಹುದು ಎನ್ನುವ ನಂಬಿಕೆ ನಂದು. ಆದ್ದರಿಂದ ಆದಷ್ಟು ಇತರರಿಗೆ ಒಳ್ಳೇದು ಮಾಡೋಣ, ನಮ್ಮಿಂದ ಆದರೂ ಸಹಾಯ ಮಾಡೋಣ, ಆಗ ದೇವರು ನಮಗೆ ಸಹಾಯ ಒದಗಿಸ್ತಾರೆ. ಯಾವ ರೀತಿಯಲ್ಲಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒದಗಿಸ್ಯಾರು, ನಮ್ಮನ್ನು ದೇವರು ರಕ್ಷಿಸ್ಯಾರು, ಮತ್ತೆ ಮನುಷ್ಯ ಜೀವನ ಹೇಗಂತ ಹೇಳಲಿಕ್ಕೆ ಬರುವುದಿಲ್ಲ.
0: ಬಹಳ ಸರಿಯಾದ ಮಾತು. ಈಗ ಈಗಿನ ನಿಮ್ಮ ದಿನಚರಿ ಹೇಗಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ.
1: ಈಗಿನ ದಿನಚರಿ ಅದೇ ನಾನು ಹೇಳಿದ್ನಲ್ಲ, ಅವರು ಪ್ರೆಸ್ ಮುಚ್ಚುವಾಗ ಕಟ್ಟುಗಳನ್ನು ತಂದಿಟ್ಟಿದ್ರು ಕಬಾಟಲ್ಲಿ, ಅದು ನಾನು ನೋಡ್ಲಿಕ್ಕೂ ಹೋಗಿರಲಿಲ್ಲ. ಕೋವಿಡ್ ಟೈಮಲ್ಲಿ ಮನೆಯಲ್ಲಿರುವಾಗ ಬಿಡಿಸಿ ನೋಡಿದಾಗ ತುಂಬ ಲೇಖನಗಳಿವೆ ಅದರಲ್ಲಿ ಕೂಡ, ಕೆಲವು ಪ್ರಕಟ ಆದವುಗಳು, ಕೆಲವು ಆಗದಿದ್ದವುಗಳು, ಅವುಗಳನ್ನೆಲ್ಲ ಸೇರಿಸಿ ಈಗ ಒಂದು ಪುಸ್ತಕ ರೂಪದಲ್ಲಿ ತರಬೇಕಂತ ಇದ್ದೇನೆ, ಇಂಗ್ಲೀಷು ಮತ್ತು ಕನ್ನಡದಲ್ಲಿ. ತುಂಬ ಲೇಖನಗಳಿವೆ.
0: ಹೌದು,
1: ಆಗಿನ ಪರಿಸ್ಥಿತಿ ಹೇಗಿತ್ತು, ಆಗ ನಮ್ಮದು ಪೋರ್ಟ್ ಟೌನ್ ಆಗೋದಕ್ಕೆ ಆಗುವಾಗ, ಹಾರ್ಬರ್ ಎಲ್ಲ ಆಗುವಾಗ ಇಲ್ಲಿ, ಅದರ ವಿಷಯ ಕೂಡ ಬರೆದಿದ್ದಾರೆ ಅವರು.
0: ಅಂದ್ರೆ ಆ ಕಾಲದ ಒಂದು ಚಿತ್ರಣವನ್ನು ಕೊಡುವಂತ.
1: ಹೌದು ಹೌದು ಹೌದು, ಆ ಕಾಲದ ಒಂದು ಪರಿಸ್ಥಿತಿ ಹೇಗಿತ್ತು, ಯಕ್ಷಗಾನ ಹೇಗಿತ್ತು, ಇದು ಗೊಂಬೆ ಆಟದ ಇದು ಪರಿಸ್ಥಿತಿ ಹೇಗಿತ್ತು, ಅದೆಲ್ಲ ಚಿತ್ರಣ ಕೊಡುವಂತದ್ದು. ಆಗಿನ ಸಾಮಾಜಿಕ ಪರಿಸ್ಥಿತಿ, ಅದಕ್ಕೆ ಅದನ್ನು ಸುಮ್ಮನೆ ಕಸದ ಬುಟ್ಟಿಗೆ ಹಾಕುವ ಬದಲು ಪುಸ್ತಕ ಯಾರು ಓದುದಿಲ್ಲ ಅಂತ ಗೊತ್ತೀಗ, ಆದರೂ ಇರಲಿ.
0: ಈಗ ಇಷ್ಟೊಂದು ಪುಸ್ತಕ ಉಂಟು, ಪುಸ್ತಕ ಭಂಡಾರ ಇದೆ, ನೀವು ಹೇಳಿದಾಗ ಇನ್ನು ಪುಸ್ತಕ ಅವರದ್ದು ಉಂಟು, ಇನ್ನು ಮುದ್ರಣ ಮಾಡುವ ಯೋಚನೆ ಕೂಡ ಮಾಡಿದ್ದೀರಿ ಅಂತ ಹೇಳ್ತೀರಿ. ಈಗ ಈ ಪುಸ್ತಕಗಳೆಲ್ಲ ಏನು ಮಾಡಬಹುದು ಅಂತ ನಿಮಗೆ ಅನಿಸ್ತದೆ?
1: ಅಂದರೆ ಕೆಲವರು, ಒಬ್ಬರು ಬೆಂಗಳೂರಿಂದ ನನಗೆ ಫೋನ್ ಮಾಡಿ ಹೇಳಿದರು, ಉಪಾಧ್ಯಾಯರದ್ದು ಕೆಲವು ಆರ್ಟಿಕಲ್ಸ್ ಎಲ್ಲ ನಾನು ನೋಡಿದ್ದೇನೆ, ಚೆನ್ನಾಗಿದೆ, ಅದನ್ನು ಆರ್ಕೈವ್ಸಿಗೆ ಹಾಕ್ತೇನೆ ಅಂತ, ಗೌರ್ಮೆಂಟ್ ಆರ್ಕೈವ್, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಆಯಿತು ಹೇಳಿದೆ. ಹಾಗೆ ಕೆಲವು ಇದರಲ್ಲಿ ಎಲ್ಲ ಆರ್ಕೈವ್ಸಿಗೆ ಕೊಡಬಹುದು, ಅದು ಬಹುಶಃ ಅಲ್ಲಿ ಅವರು ಅದನ್ನು ಇಟ್ಕೊಳ್ಬಹುದು ಅಂತ ಕಾಣ್ತದೆ ನನಗೆ.
0: ಏನಾದರೂ ಸಂಘ ಸಂಸ್ಥೆಗಳು ಅದನ್ನು
1: ರಕ್ಷಿಸಿಡುವುದಾದ್ರೆ ಕೊಡ್ತೇನೆ ನಾನು,
0: ಸಂಪರ್ಕ ಮಾಡಿದರೆ
1: ಹೌದು.
0: ನಿಮ್ಮ ಶೈಕ್ಷಣಿಕವಾದ ಒಂದು ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಪತಿಯವರಿಗೆ ಅವರ ಒಂದು ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ಈ ಸನ್ಮಾನಗಳು, ಗೌರವಗಳು, ಪ್ರಶಸ್ತಿಗಳು ಏನಾದರೂ ಬಂದದ್ದು ಉಂಟಾ ನೆನಪಿಸಿಕೊಳ್ಳುವಂಥದ್ದು?
1: ಬಂದಿದೆ, ಆದರೆ ನೆನಪಿಲ್ಲ ಈಗ ಅಷ್ಟೊಂದು. ಅವರು ಮೋಹನ್ ಆಳ್ವ ಅವರು ಕರೆಸಿ ಮಾಡಿದ್ದಾರೆ ಚಮಚಗಳಲ್ಲಿ ಆಗಿದೆ. ಹೌದು, ಅವರಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ಕುಂದಾಪುರದಲ್ಲಿ ಆಗ ಅವರಿಗೆ ಮತ್ತೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಪತ್ರಿಕಾ ಇದಕ್ಕೆ. ಅದಷ್ಟೊಂದು ನೆನಪಿಲ್ಲ.
0: ಸರಿ ಸರಿ, ಗೌರವಗಳು ತಾನಾಗಿ ಬರ್ತವೆ
1: ಬರ್ತವೆ. ಅದಕ್ಕೆ ಅದಕ್ಕೆ
0: ಅಷ್ಟೊಂದು ಅಲ್ವಾ.
1: ಹೌದು,
0: ಸರಿ ಮೇಡಮ್, ಬಹಳ ಸಂತೋಷ ಆಯಿತು. ತುಂಬ ವಿಚಾರಗಳನ್ನು ಮಾತಾಡಿದ್ದೇವೆ ನಾವು. ನಿಮ್ಮ ಶೈಕ್ಷಣಿಕವಾದಂಥ ಅನುಭವಗಳು ಮತ್ತು ಸಾಮಾಜಿಕವಾದ ಜೀವನ ಕ್ರಮ, ನಿಮ್ಮ ಪತಿಯ ಜೊತೆಗೆ ನೀವು ಹೊಂದಿಕೊಂಡು ನಡೆದಂತಹ ಬೇರೆ ಬೇರೆ ಸಂಗತಿಗಳು, ವಿದೇಶ ಯಾನ ಇತ್ಯಾದಿಗಳೆಲ್ಲ ಬಹಳ ಮನಸ್ಸಿಗೆ ಮುಟ್ಟುವ ಹಾಗೆ ನೀವು ಹೇಳಿದ್ದೀರಿ. ಈಗ ಒಟ್ಟು ಒಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈಗ ಇದನ್ನು ಕೇಳ್ತಾ ಇದ್ದಾರೆ ತುಂಬ ಮಂದಿ ನಮ್ಮ ಸಾರಂಗದಲ್ಲಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಒಬ್ಬ ಹಿರಿಯ ಮಹಿಳೆಯಾಗಿ?
1: ಹಿರಿಯ ಮಹಿಳೆಯಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಒಂದು ಗಂಡ ಮತ್ತು ಹೆಂಡತಿಯ ಸಂಬಂಧ ತುಂಬ ಸಾಮರಸ್ಯದಿಂದ ಇರಬೇಕು. ನನಗೆ ಪಿ ಎಚ್ ಡಿ ಮಾಡಲಿಕ್ಕೆ 4 ವರ್ಷಗಳ ಕಾಲ ರಜೆ ಸಿಕ್ಕಿದಾಗ ಅವರ ಹತ್ರ ಕೇಳಿದೆ, ನಾನು ಮನೆ ಬಿಟ್ಟು ಇರಬೇಕಾಗ್ತದೆ, ನಾನು ನನಗೆ ನೀವು ಅನುಮತಿ ಕೊಡ್ತೀರಾ ಹೋಗಲಿಕ್ಕೆ ಪಿ ಎಚ್ ಡಿ ಮಾಡಲಿಕ್ಕೆ? ಅವ್ರು ಹೇಳಿದರು ಖಂಡಿತ ಹೋಗು, ನೀನು ಪಿ ಎಚ್ ಡಿ ಮಾಡು, ಏನಾದರೂ ಪ್ರತಿಯೊಬ್ಬರೂ ಜೀವನದಲ್ಲಿ ಸಾಧಿಸಲೇಬೇಕು, ಆ ಸಾಧನೆಗೋಸ್ಕರ ನಮ್ಮ ಪ್ರಯತ್ನ ಯಾವತ್ತೂ ಇರಬೇಕು ಅಂತ ಆ ಥರ ನನ್ನನ್ನು ಹುರಿದುಂಬಿಸಿ ಕಳಿಸಿದ್ರು. ಹಾಗಾಗಿ ನನಗೆ ಪಿ ಎಚ್ ಡಿ ಮಾಡಲಿಕ್ಕಾಯಿತು, ಡಾಕ್ಟ್ರೇಟ್ ಮಾಡಲಿಕ್ಕಾಯಿತು. ಅವರಿಗೆ ಕೂಡ ಈ ಒಂದು ಕಲಾ ತಂಡಗಳನ್ನು ವಿದೇಶಗಳಿಗೆ ತಗೊಂಡು ಹೋಗಿ ಅಲ್ಲಿ ಸಿಕ್ಕಿದ ಒಂದು ಅವರಿಗೆ ಪ್ರೀತಿಯ ಸ್ವಾಗತ ಮತ್ತು ಮೆಚ್ಚುಗೆ ಅವರಿಗೆ ತುಂಬ ಖುಷಿಯಾಗಿತ್ತು. ತಾನು ಜೀವನದಲ್ಲಿ ತಾನು ಸಾಧಿಸಿದ್ದೇನೆ ಎನ್ನುವ ಒಂದು ಅವರಿಗೆ ಸಮಾಧಾನ ಇತ್ತು. ಹಾಗೆ ನಾವು ಜೀವನದಲ್ಲಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ಯಾವ ರೀತಿಯಲ್ಲಿ ನಮ್ಮ ಸಾಧನೆಯಾಗಿ ನಾವು ಅದನ್ನು ಕಂಡುಕೊಳ್ಬಹುದು, ಅದರ ಬಗ್ಗೆ ಯೋಚನೆ ಮಾಡಿದರೆ ಬಹುಶಃ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇನ್ನೊಬ್ಬರಿಗೆ ಅಪಕಾರ ಮಾಡದೆ, ಯಾಕಂದರೆ ಇವರದ್ದು ಸಾಮಾಜಿಕ ಬದ್ಧತೆ ಅಷ್ಟಿತ್ತು. ನಾವಿಲ್ಲಿ ಮನೆ ತಗೊಂಡು ಇದನ್ನೆಲ್ಲ ರಿಪೇರಿ ಮಾಡುವಾಗ ಮಣ್ಣು ಗಿಣ್ಣೆಲ್ಲ ಇರುವಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಹಾಕುವ, ಎಲ್ಲರೂ ಹಾಗೆ ಮಾಡೋದಲ್ಲ, ತಗೊಂಡು ಹೋಗ್ತಾರೆ, ಇದಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ಆ ಸಾಮಾಜಿಕ ಬದ್ಧತೆ. ಮತ್ತು ನಾನು ಪಿ ಎಚ್ ಡಿ ಮಾಡುವಾಗ ನನಗೆ ಇಲ್ಲಿ ಬಂದು ಎಲ್ಲ ಕೆಲವು ಸಮುದ್ರ ತೀರದಲ್ಲಿರುವ ಗಿಡಗಳ ಮೊಗ್ಗು ಬೇಕಾಗಿತ್ತು, ಅದನ್ನು ದ್ರಾವಣದಲ್ಲಿ ಹಾಕ್ಕೊಂಡು ತಗೊಂಡು ಹೋಗುವಾಗ ಬುಟ್ಟಿಯನ್ನು ಕಾಲಬುಡದಲ್ಲಿ ಇಟ್ಕೊಳ್ತಿದ್ದೆ. ಒಂದು ಸಲ ಇವನು ಕಂಡಕ್ಟರ್ ತುಂಬ ಸ್ವಲ್ಪ ರೂಢಾಗಿ ರಫ್ ಆಗಿ ಮಾತಾಡಿದ, ಅದಕ್ಕೆ ಇವರಿಗೆ ಹೇಳಿದೆ ಅದನ್ನು, ನೀನು ಮಾಡಿದ ತಪ್ಪು, ನೀನ್ ಯಾಕೆ ಅಲ್ಲಿ ಇಟ್ಕೊಳ್ಬೇಕು, ಅವನು ಅವನ ಕೆಲಸ ಮಾಡಿದ್ದಾನೆ. ಹೌದು, ನಾನು ಮೇಲೆ ಟಾಪ್ ಅಲ್ಲಿ ಇಟ್ಟರೆ ನನಗೆ ಅವನು ಬೆಳಿಗ್ಗೆ ತೆಗೆದುಕೊಡುವಾಗ ಕೈ ತಪ್ಪಿದ್ರೆ ನನಗೆ ತಗೊಳ್ಳಿಕ್ಕಾಗೋದೇ ಎಲ್ಲ ಒಡೆದು. ಸಿ ದಟ್ ಈಸ್ ಯುವರ್ ಪ್ರಾಬ್ಲಮ್, ನಿನ್ನ ಸಮಸ್ಯೆ, ನಿನ್ನ ಸಮಸ್ಯೆಗೆ ಬೇರೆಯವರಿಂದ ಪರಿಹಾರ ನೀವು ಕಂಡ್ಕೊಳ್ಬೇಡ. ಆ ಥರ ಒಂದು ಕಟ್ಟುನಿಟ್ಟಾಗಿ ನಿಷ್ಠುರವಾಗಿ ಮಾತಾಡುವವರು, ಆದರೆ ಅಷ್ಟೇ ಒಂದು ಸಾಮಾಜಿಕ ಬದ್ಧತೆ ಇತ್ತು ಅವರಲ್ಲಿ. ಆಮೇಲೆ ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಧರಿಸುವವರು, ಹೊರಗಿನ ಶುಭ್ರತೆ ಅಷ್ಟೇ ಅಂತರಂಗದ ಶುಭ್ರತೆಯೂ ಇತ್ತು ಅವರಲ್ಲಿ. ಆದ್ದರಿಂದ ನಾವು ಬಹುಶಃ ನಮ್ಮ ಜೀವನವನ್ನು ದೇವರ ಕೈಯಲ್ಲಿಟ್ಟು ನೀನು ಕೊಟ್ಟ ಹಾಗೆ ನಾನು ಇರ್ತೇನೆ, ಎಲ್ಲ ನಿನ್ನ ಇಚ್ಛೆ.
0: ಖಂಡಿತ ಖಂಡಿತ, ಹಿತವಾದ ಒಂದು ಸ್ಮರಣೆಗಳು ಉಂಟು ನಿಮ್ಮಲ್ಲಿ.
1: ಹೌದು,
0: ಬಹಳ ಸಂತೋಷ ಆಯಿತು ಡಾಕ್ಟರ್ ಲೀಲಾ ಅವರೇ. ಉಪಾಧ್ಯಾಯರ ಜೊತೆಗೆ ಸಾಂಸಾರಿಕವಾದಂಥ ಜೀವನದಲ್ಲಿ ಮತ್ತು ಇಬ್ಬರು ಕೂಡ ಸಮಾನ ಆಸಕ್ತಿ ಇದ್ದದ್ರಿಂದ ನೀವು ನಡೆದು ಬಂದಂಥ ಹಾದಿ ಬಹುಶಃ ಈಗ ಈ ಒಂದು 88 ಇಳಿ ವಯಸ್ಸಿನಲ್ಲಿ ಕೂಡ ನಿಮ್ಮಲ್ಲಿ ಜೀವನೋತ್ಸಾಹವನ್ನು ಹುಟ್ಟುಹಾಕೋದಕ್ಕೆ ಸಾಧ್ಯ ಆಗಿದೆ. ಬದುಕಿನ ಆಯುರ್ಮಾನದ ಎಲ್ಲ ಹಂತಗಳಲ್ಲಿ ಕೂಡ ಈ ಒಂದು ಚೈತನ್ಯ ಹಾಗೆ ನಿಮ್ಮ ಜೊತೆ ಇರಲಿ. ಭಗವಂತ ಅಂಥವರಿಗೆ ಸದಾ ಸಹಾಯ ಮಾಡ್ತಾನೆ ಅಂತ ಹೇಳ್ತಾ, ನೀವು ಇಷ್ಟರವರೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಸಾರಂಗ ಬಳಗದ ವತಿಯಿಂದ ತಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ನಿಮ್ಮ ಕೂಡ, ನಿಮ್ಮ ಒಂದು ಸಂದರ್ಶನ ಮಾಡಿದ್ದಕ್ಕೆ, ಮತ್ತು ನೀವು ಅಂದರೆ ನಮಗೆ ಮುಂದಿನ ಜೀವನ ಕೂಡ ಒಂದು ಚೆನ್ನಾಗಿರಲಿ ಅಂತ ನೀವು ಆಶಿಸಿದ್ದೀರಿ. ಎಲ್ಲರ ಆಶೀರ್ವಾದವನ್ನು ಬೇಡ್ಕೊಳ್ತಾ, ದೇವರ ಆಶೀರ್ವಾದವನ್ನು ಬೇಡ್ಕೊಳ್ತಾ ಈ ಸಂದರ್ಶನವನ್ನು ಮುಕ್ತಾಯಗೊಳಿಸ.
0: ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳಿದರೆ ಇದು ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರ ಅಂತರಂಗದ ಮಾತುಗಳು. ಬಹುಶಃ ನಮ್ಮ ಆಯುಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಪಕ್ವತೆ ಬರ್ತದೆ. ಆ ಜೀವನಾನುಭವ ಒಂದು ರೀತಿಯಲ್ಲಿ ನಮ್ಮನ್ನು ದಾರ್ಶನಿಕರಾಗಿಯೂ ಮಾಡ್ತದೆ ಮತ್ತು ಬಂದದನ್ನು ಎದುರಿಸುವಂಥ ಒಂದು ಮಾನಸಿಕವಾದ ಗಟ್ಟಿತನವನ್ನು ನಮ್ಮಲ್ಲಿ ಕೊಡ್ತದೆ. ಬಹುಶಃ ಅಂಥದ್ದನ್ನು ನಾವು ಲೀಲಾ ಉಪಾಧ್ಯಾಯರಲ್ಲಿ ಕಂಡಿದ್ದೇವೆ. ಅವರ ಮುಂದಿನ ಜೀವನ ಕೂಡ ಹಾಗೆ ಚೆನ್ನಾಗಿರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಇವತ್ತಿನ ಕಲಾ ಸಾರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದ್ಯಾ ಕುಲಾಲ್, ಎಡ್ವರ್ಡ್ ಲೋಬು ಅವರು ಕೂಡ ಇದ್ದಾರೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ಕಲಾ ಸಾರಂಗ್ನಲ್ಲಿ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕುವಳ್ಳಿ. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರಿರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್ ಸಿದ್ಧ ದಂಡಾಧಿಪ ಅಂತ. ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜನ ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ ಅಲ್ಲಿದ್ರಲ್ಲ, ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾ ಇದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾ ಇದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯ್ತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ ಎರಡು ರೀತಿ ಪಾರ್ ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾ ಇತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯ ಅನ್ನೋದನ್ನ. ಮತ್ತೆ ಇನ್ನೊಂದು, ನಾನು ಕಮ್ಮಿ ಕಟ್ಟಿದ್ರೆ ರಾಜ ನನಗೆ ದಂಡ ಹಾಕ್ತಿದ್ದ. ಕೊನೆಗೆ ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತೆ ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡೋ ಮಾಡಿದೆಯಲ್ಲ ಅಂತ ಹೇಳಿ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋಗ್ತಾನೆ.

0: रेडियो सारंग 107.8 FM।
1: ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ರಾಜನಿಗೆ ಪರಿಚಯ ಮಾಡಿಸ್ತಾನೆ, ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ ಡೆಪ್ಯೂಟಿ ಪೋಸ್ಟ್. ಅವನ ಮರಿ ಭಂಡಾರಿಯಾಗಿ ಸಂಬಳ ಎಷ್ಟು ವರ್ಷಕ್ಕೆ? 101 ಹೊನ್ನು ಅಂತ. ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಪಿಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದ್ರು, 25-26 ವರ್ಷ ಹುಡುಗ ಇರಬೇಕು. ಮನೆ ಕರ್ಕೊಂಡು ಹೋದ್ರು, ಊಟಕ್ಕೆ ಹಾಕಿದ್ರು. ಊಟಕ್ಕೆ ಹಾಕಿ ನೀ ಎಲ್ಲಿಯವರಪ್ಪ, ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ, ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತಾಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಆಯಿತು ಸಂಬಂಧಿಗಳಾದ್ಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗಿದ್ದುಬಿಡು ನೀನು ಅಂತ ಇಳಿಸ್ಕೊಂಡ. ಇದಾಗೊಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣ ಅವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತ ದಂಡಾಧಿಪಂದು ಅವ್ರು ಬರೀತಾರೆ. ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಘಟ್ಟಿಗಳು ಮನೆಯಲ್ಲಿತ್ತಂತೆ. ಅಷ್ಟೆಲ್ಲ ಇತ್ತು. ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಲ ಹೇಳಿದಂತೆ, ನೋಡಪ್ಪ ಅದು ಅವಂದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ಅದೆಲ್ಲ ನಿಂದೆ ಇವತ್ತಿಂದ. ಅದು ಅಲ್ಲದೆ ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ.

ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ ಎರಡು ಮದುವೆ ಆಯಿತು. ಅದ್ರ ಬಗ್ಗೆ, ಹೆಸರು ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ ನೀಲಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ ಮಾಯಾದೇವಿ ಅಂತ, ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾನೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾದ್ರು, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಅಧ್ಯಾತ್ಮ ಕಡೆ ಹೋಗೋದು ಬಹಳ ಅಪರೂಪ. ಆಗ ಹೋಗಿಸ್ಕೊಳ್ಳೋದಿದೆಯಲ್ಲ ಅದು ಖರೆ, ನಿಜವಾಗ್ಲೂ ಗಟ್ಟಿತನ ಅದು. ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ, ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇದೇನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಆರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ, ಸಮೃದ್ಧಿಯಲ್ಲಿ ಇದ್ದಾಗಿರುವಂಥದ್ದು.

0: റേഡിയോ സാരംഗ് 107.8 FM.
1: ഒബ്ബ ദൊഡ്ഡ സൂഫീസ് അന്ത ഭാരി ശ്രീമന്ത ശ്രീമന്ത അന്ത്ര അദ്ഭുത ശ്രീമന്ത അവൻ അവൻ എഷ്ടു മട്ടിക്ക് ശ്രീമന്ത അന്ത്ര പ്രവാസക്ക് ഹോദ്രെ അവൻ ഡേരെ കടത്താറല്ല ടെൻറ്റ് കടത്താറല്ല അത് ടെൻറ്റിഗെ ഗൂട ഹൊടിബേക്കല്ല നെലദಲ್ಲಿ ಬಂಗಾರದ ಗೂಟ ಹೊಡಿತಿದ್ರು ಅಷ್ಟು ಅದ್ಭುತ ಅವನು ಹೋದ್ರೆ ಒಂಟೆ ಹೋಗಬೇಕು ಆನೆ ಹೋಗಬೇಕು ಪ್ರವಾಸಕ್ಕೆ ಹೋಗಬೇಕು ಯಾವನೋ ಭಿಕ್ಷಕ ಬಂದಂತೆ ಯಾರಿದ್ದಾರೆ ಇಲ್ಲಿ ದೊಡ್ಡ ಮಹಾರಾಜರಿದ್ದಾರ ದಾನ ಕೇಳಿದ್ರೆ ಸಿಗ್ತದ ಅಂತ ಅವು ದಾಸ್ ಅವರು ದೊಡ್ಡವರಲ್ಲ ಸೂಫಿ ಸಂತರು ಅಂದಂತೆ ಅವನು ಸಂತರು ಹಿಂಗಿರ್ತಾರ ಇಷ್ಟರು ಭೋಗದಲ್ಲಿ ಇರ್ತಾರ ಇದಂತ ಸಂತ ಒಳಗೆ ಹೋದ ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ ಒಳಗಡೆ ಭೋಗ ಸಾಮ್ರಾಜ್ಯ ಅದು ನೀವಿಂಥದ್ದಿಲ್ಲ ಅಂತಲ್ಲಿ ಎಲ್ಲನೂ ಇದೆ ಅಲ್ಲಿ ಕೂತಿದ್ದಾನು ಒಳ್ಳೆ ಮರ್ಮಲ್ ಡ್ರೆಸ್ ಹಾಕೊಂಡು ಕೂತಿದ್ದಾನೆ ಓಕೆ ನೀವು ಸಂತರ ಅಂತ ಹೌದು ನಾ ಸಂತ ಅಂದವನು ಇದೆಂತ ಸಂತ್ರಿ ಅಂದವನು ಸಂತ್ರ ಅಂದ್ರೆ ಎಲ್ಲ ಬಿಟ್ಟಿರ್ಬೇಕು ಎಲ್ಲದರಲ್ಲೇ ಕೂತಿದ್ದೀರಿ ಸಂತ್ರ ಹೆಂಗೆ ಅಂತ ಹೌದಪ್ಪ ನನಗೇನು ತೊಂದರೆ ಇಲ್ಲ ಇರ್ತಾವೋ ಒಂದಂತೆ ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷಕ್ಕೆ ಹೇಳಿದಂತೆ ನಡಿ ಅಂದ ಹೋಗಿ ನಡಿ ಅಂದ ಇವ್ರು ಟಕ್ಕನ ಹೊಂಟೆ ಬಿಟ್ಟವನು ಇವನು ಹೊಂಟೆ ಭಿಕ್ಷಕ ಸ್ವಲ್ಪ ದೂರ ಹೋದ್ನ ಭಿಕ್ಷಕ ನೆನಪಾಯಿತು ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ ಅದನ್ನು ಮರೆತು ಬಂದಿದ್ದಾನೆ ಒಂದು ನಿಮಿಷ ಇರಿ ಸರ್ ತೊಗೊಂಬರ್ತೀನಿ ಪಾತ್ರೆ ಅಂದಂತೆ ಅವನು ಹೇಳಿದಂತೆ ಅಲ್ಲಯ್ಯ ಒಂದು ಬಿಟ್ಟು ಪಾತ್ರೆನ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ ಇರೋದೇ ಒಂದು ಪಾತ್ರೆ ನಿನಗೆ ಅದಕ್ಕೆ ಅಂಟ್ಕೊಂಡು ಕೂತಿದೀಯಾ ನನ್ನ ಕಡೆ ಎಲ್ಲ ಇತ್ತು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅವನು ಹೇಳ್ತಾನೆ ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆ ಇದೆ ಹೊರತಾಗಿ ನಾನು ವಸ್ತುಗಳೊಳಗೆ ಇಲ್ಲ ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ ಭಾಳ ಗಟ್ಟಿಯಾಗಿ ಸಾಧಿಸಿದರು ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿಟ್ಕೊಳ್ಳೋಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ ತುಂಬ ಕಷ್ಟ ಸ್ವಾಮಿ ಅದು ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಬಹಳ ಕಷ್ಟ ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ ಅವರೇನು ಬಿಡ್ರಿ ಬೇಕಾದ ಸಿಗ್ತಾರೆ ಹೋದಾಗ ಅಂತ ಹಾಗಲ್ಲ ಅದು ಅಷ್ಟಿದ್ರೂ ವಿನಯವಾಗಿರುವಂಥದ್ದು ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ವಚನ ಬರೆಯುವಂಥದ್ದು ದಾಸೋಹ ಮಾಡುವಂಥದ್ದು ಅವ್ರು ಹೇಳ್ತಾರೆ ನನಗೆ ದುಡ್ಡು ಬಂದದ ಸಂತೋಷ ಯಾಕಾಯಿತು ಅಂದರೆ ಇನ್ನು ಸಾಕಷ್ಟು ಜನಕ್ಕೆ ಹಂಚಬಹುದು ನಾನು ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚಿದಂದು ಹೋದದ್ದು

0: रेडियो सारंग 107.8 FM।
1: ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ ನಾಲ್ಕಾರು ಜನ ಬರೆದಿದ್ದಾರೆ. ಪಾಲ್ಕುರಿಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದ್ರೆ ಅವರೆಲ್ಲ ಏನ್ ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವ್ರ ಜೀವನ ಚರಿತ್ರೆ ನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನು ಪವಾಡಗಳು, ಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದು. ಅವನು ಹೇಳ್ತಾನೆ, ಕೆಲವೊಂದು ಪವಾಡಗಳನ್ನು ಮಾಡಿದರು. ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕೆದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಒಂದು ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜವ್ರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲ್ ಆಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು, ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೇನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನ್ಸುತ್ತೆ ಅಲ್ವಾ? ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ? ನನಗೆ ಅಸಾಧ್ಯ ಅನಿಸಿದ್ರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ.

0: Radio Sarang 107.8 FM.
1: ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲೆ ಅದು ಈಶಾವಾಸ್ಯದಲ್ಲಿ ಬರುವಂತ ಮಾತು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸುವ ಹಾಗೆ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು, ಜೋಳ ತಂದು ಕೊಟ್ರು ಯಾರೋ, ಅದನ್ನು ಮುಟ್ಟಿದ್ರು ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇನ್ನು ಕೆಲವನ್ನ ತೊಗರಿ ತಂದ್ರು ಅದನ್ನು ರಕ್ತ ಮಾಡಿದ್ರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದ್ರು ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ. ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ರಂತೆ, ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟು ಲಿಂಗದ ಮ್ಯಾಲೆ ಹಾಕಿದ್ರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಛೇ ಛೇ ಇದು ಹಾಕಬಾರ್ದು, ಈಶ್ವರ ಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು, ಕೇದಿಗೆ ಏರಿಸಬಾರ್ದು, ಸರಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಬಸವ ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದ್ರೂ ಇದ್ರೆ, ಸಂಗಮನಾಥನ ತಲೆ ಮೇಲೆ ಇದಿದೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ನಂಬಲಿಕ್ಕೆ ಇಲ್ಲ ನೀವು. ಇಲ್ಲಿ ಹಾಕಿದ ಕದಡಿ, ಇದು ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಆಗೋಯ್ತು, ನಂಬಕ್ಕಾಗ್ದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪಾ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ.

0: Radio Sarang 107.8 FM.
1: ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಅಂತವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತಾವೆ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದದ್ದು. ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ, ಅದು ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30 ಹೋದರೆ ರಾಂಚಿಯಿಂದ ಒಂದು 100 ಕಿಲೋಮೀಟರ್ 120 ಕಿಲೋಮೀಟರ್ ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗಿತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ. ಅಲ್ಲಿ ಒಬ್ಬ ಕೆಲಸಗಾರಿದ್ದಾನೆ, ಗಲಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ಇದೆ ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು ಅವನು ಆವೇಶ ಬಂದ್ಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ ಅಷ್ಟುದ್ದ ಕ್ಯೂ, ದೊಡ್ಡ ದೊಡ್ಡ ಬಂದುಬಿಟ್ಟಿದ್ದಾರೆ ಎಲ್ಲ, ಮರ್ಸಿಡಿಸ್ ಕಾರ್ ಅಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನು, ಬರೀ ಒಂದು ಲುಂಗಿ ಸುತ್ತಕೊಂಡು ಕೂತಿದ್ದಾನೆ, ಬರಿ ಮೇಲೆ ಕೂತಿದ್ದಾನೆ, ಮುಂದೆ ಒಂದು ಟೇಬಲ್ ಥರ ಇದೆ ಹಲಿಗೆ ಥರ, ಅದ್ರ ಮೇಲೆ ದಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ ಬಿಳಿ ಕಾಗದ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಹೋ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ, ಅಲ್ಲಿ ಜಲ್ದಿ ಜಾವ್ ಪೂಚೋ ಪೂಚೋ ಅಂತ. ಅವನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ನಮಗೆ ಅವನ ಭಾಷೆ ಅರ್ಥ ಆಗಲ್ಲ. ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ, ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಕೇಳಿ ಬಯಸ್ಕೊಂಬಿಟ್ರು ಶಿಷ್ಯನ ಕಡಿದ. ಕೌನ್ ಸಿ ಬಿ ಭಾಷೆ ಮೇ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಹಾ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡಗಡೆ ನಡುಗುತ್ತೆ, ನೋಡಿ ಎಡಗಡೆಯಿಂದ ಪೇಪರ್ ಕಿತ್ತಿ ಮುಖದ ಮೇಲೆ ಸಿ ತಂದ್ಕೊಂಡು ಹೋಗು ಅಂತ. ಆ ಪೇಪರಲ್ಲಿ ಮುದ್ರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು, ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನಾನು ಪಾಳಿ ಬಂತು, ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ, ಕೇಳಬೇಕು ಅಂತ ಹೋದವನಲ್ಲ, ಅವನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವರಿಂದ ಮಾಡೋದು ಕೆಲಸ ಇದು. ನಾನು ಹೋಗಿ ಅವನಿಗೇನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ, ಪುಚೋ ಅಂದ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ ಆಟ್ ದಿ ಟೈಮ್ ಆಫ್ ಕ್ರೂಸಿಫಿಕ್ಷನ್, ಆ್ಯಂಡ್ ಕ್ಯಾನ್ ಐ ಹ್ಯಾವ್ ದಿ ಫೋಟೋಗ್ರಾಫ್ ಆಫ್ ಅವರ್ ಪಟೇಲ್, ವಲ್ಲಭಭಾಯಿ ಪಟೇಲ್ ವೆನ್ ಹಿ ವಾಸ್ ಯಂಗ್, ಆ್ಯಂಡ್ ಅನದರ್ ಪೋಸ್ ಆಫ್ ಅಬ್ರಹಾಮ್ ಲಿಂಕನ್. ನೋಡಿ, ನಾನು ಕೇಳಿ ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲ್ರು ಸಣ್ಣವರಿದ್ದಾಗ ಹೇಗಿದ್ರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಸ್ ಅಂದರೆ ಕೂತ್ಕೊಂಡೋದಕ್ಕೆ ಇಟ್ಕೊಳೋದು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಸ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅಂಕ ಹಿಂಗೆ ಮಾಡ್ದ, ಲೇಜಾ ಒಂದು ಹೋಗ್ದ, ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ. ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೆಳತನಕನು, ಮೇಲೆ ಅರ್ಧ ವಲ್ಲಭಭಾಯಿ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು ಸೂಟ್ ಹಾಕ್ಕೊಂಡದ್ದು ವಕೀಲರಿದ್ದಾಗಿಂದ ಆ ಫೋಟೋ, ಕೆಳಗಡೆ ಅಬ್ರಹಾಮ್ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ. ಅದು ಎಲ್ಲೂ ನೋಡಿಲ್ಲ ಅಬ್ರಹಾಮ್ ಲಿಂಕನ್ ಫೋಟೋ ಅಂತ ನಾನು ಎಲ್ಲೂ. ಆ ಮೂರು ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ ಏನಿಲ್ಲ, ತಮಾಷೆ ಹೇಳ್ತೀನಿ ತಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟ್ ಆಗಿ ಬಂದು ಚಿತ್ರ ಇದು, ನಾನು ಕೇಳಿದ್ದು ಇದೇ ಮೂರು ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವಾ, ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದೆ, ತೊಗೊಂಡು ಬಂದು ನಾನು ಅಮೇರಿಕಾಗೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ, ಅವ್ರು ಹೇಳಿದ್ರು ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರಾದ್ರೆ ವೇಟ್ ಎ ಮಿನಿಟ್ ವೇಟ್ ಎ ಮಿನಿಟ್ ಅಂದರು, ಒಳಗಡೆ ಪುಸ್ತಕ ತೊಗೊಂಬಂದರು ಲೈಫ್ ಆಫ್ಟರ್ ಡೆತ್ ಅಂತ, ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ, ವಿವೇಕಾನಂದರು ಸಮಕಾಲೀನರು 100 ವರ್ಷದ ಹಿಂದೆ, ಅವರು ಅಮೆರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದೆ, ಇದು ಅದು ಒಂದೇ ಚಿತ್ರ, ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದು ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನು ಗೊತ್ತಾಗಲ್ಲ.

0: Radio Sarang 107.8 FM.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಇವತ್ತು ನಾನೊಬ್ಬನೇ ಇಲ್ಲ, ನನ್ನ ಜೊತೆ ಮತ್ತೊಬ್ಬರು ಜೊತೆಯಾಗಿದ್ದಾರೆ. ಸೊ ಹಾಯ್, ನಮಸ್ಕಾರ.
1: ನಮಸ್ಕಾರ.
0: ಸೊ ಯಾರು ಯಾರು ಯಾರು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದಲ್ವಾ. ಸೊ ಇವರಂತೂ ನಮ್ಮ ಮಂಗಳೂರಿನಲ್ಲಿ ಒಂದು ಕಾಲದಲ್ಲಿ ರೇಡಿಯೋದ ಧ್ವನಿಯಾಗಿದ್ದರು. ಇವರ ಪ್ರಯಾಣ ಕೂಡ ರೇಡಿಯೋ ಸಾರಂಗಲ್ಲೇ ಆರಂಭ ಆಯಿತು. ನಂತರ ಏನು ನಮ್ಮ ರೇಡಿಯೋ ಮಿರ್ಚಿಯಲ್ಲಿ ಆರ್ಜೆ ಆದರು. ಅದ ನಂತರ ಬೇರೆ ಬೇರೆ ಕಡೆಗೆಲ್ಲ ಹೋದರು. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈ ತಿಂಡಿ, ನಮಸ್ಕಾರ ಮಂಗಳೂರಲ್ಲ ಅಂತ ಹೇಳಿದರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ ಅದೆಲ್ಲ ವಾಯ್ಸ್ ಯುವರ್ ದೇ ಸೇಸ್ ಒನ್ ಆ್ಯಂಡ್ ಓನ್ಲಿ ಆರ್ ಜೆ ಕಿರಣ್ ನಮ್ಮ ಜೊತೆಗಿದ್ದಾರೆ. ಹಾಯ್ ಕಿರಣ್. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ
0: ಅಲ್ವಾ, ಮೊನ್ನೆ ಮೇ ಮಾತಾಡಿದ್ವಿ ಅಲ್ವಾ, ಸ್ವಲ್ಪ
2: ಆರು ತಿಂಗಳಾಯ್ತು
0: ಅಲ್ವಾ. ಈಗ ಮತ್ತೊಮ್ಮೆ, ಸೊ ಹೇಗಿದ್ದೀರಿ?
2: ಆರಾಮಿದ್ದೀರಲ್ಲ? ವೆದರ್ ಮಾತ್ರ ಮಳೆಗಾಲನ ಅಲ್ಲ ಸಮ್ಮರ ಅಂತ ಗೊತ್ತಲ್ಲ.
0: ಈ ಸ್ಟುಡಿಯೋಗೆ ಮತ್ತೆ ಮತ್ತೆ ಬರುವಾಗ ಮತ್ತೆ ಮತ್ತೆ ನೆನಪಾಗುತ್ತಾ ಹಳೆದೆಲ್ಲ?
2: ಅಯ್ಯೋ ಖಂಡಿತ. ನಾನೀಗ ಒಳಗೆ ಬರಬೇಕಾದ್ರೆ ಒಂದು ಕನ್ನಡ ಹಾಡು ಆಗ್ತಾ ಇತ್ತು. ನನ್ನ ಹಳೆಯ ನೆನಪುಗಳು ಸುಮಾರು 2013-14
0: ಅಂತ
2: ನೆನಪುಗಳು ಮತ್ತೆ ಬಂತು. ಮತ್ತೆ ಇಲ್ಲಿನ ಈ ಸ್ಟುಡಿಯೋನ ಒಂದು ಪರಿಮಳ ಇದೆ ಅಲ್ಲ, ಅದನ್ನು ಪುನಃ ರಿವೈಂಡ್ ಮಾಡುತ್ತೆ.
0: ಎಸ್ ಕಿರಣ್ ಅವರೇ, ಯಾವಾಗಲೂ ಏನಾದರೂ ಪ್ರಶ್ನೆ ಕೇಳೋದು, ಹಾಗೇನೆ ಏನಾದರೂ ವಿಷಯ ಮಾತಾಡೋದು. ಇವತ್ತು ಎಲ್ಲಿ ವಿಷಯ ಮಾತಾಡೋಣ ಅಂತ ಕಾಯ್ತಾ ಇದ್ದೆ. ಎಲ್ಲಿ ವಿಷಯ ಮಾತಾಡುವ ಇವತ್ತು?
2: ನೇಪಾಳ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ.
0: ನೇಪಾಳ ಅಲ್ವಾ, ನೇಪಾಳದಲ್ಲಂತೂ ಬಹಳ ದೊಡ್ಡ ಒಂದು ಪ್ರವಾಹ ಬಂತು.
2: ಹೌದು
0: ಅಲ್ವಾ, ಯಾರು ಅಂದುಕೊಂಡಿರಲಿಲ್ಲ ಅಂತ. ನಮಗೆ ಆ ಸೀನ್ ಎಲ್ಲ ನೋಡುವಾಗ, ವಿಡಿಯೋಸ್ ಎಲ್ಲ ನೋಡುವಾಗ, ಇದು ರಿಯಲ್ AI ಅಲ್ಲ ಏನು ಸಿನಿಮಾ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ
2: ಏನೇನು ಆಗ್ಬೋದು ಪರಿಸರದಲ್ಲಿ ಅಂತ. ಈಗ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಕೂಡ ಭಯ ಆಗುತ್ತೆ. ಈ ಈ ಒಂದು ಏರಿಯಾದಲ್ಲಿ ಈಗ ನೀರು ಬಂದರೆ ಏನಾಗೋದು, ಎಲ್ಲ ಮುಗ್ದೋಗುತ್ತಲ್ಲ ಅಂತ.
0: ಮತ್ತೆ ಇನ್ನೊಂದು ಸಂದೇಶ ಅಂತ, ಪ್ರಕೃತಿಯ ಮುಂದೆ ಯಾರು ಇಲ್ಲ
2: ಖಂಡಿತ. ಮೊನ್ನೆ ನೋಡಿದ್ಮೇಲೆ ಅಡಗಿಗೆ ಕೂರ್ಲಿಕ್ಕೂ ಒಂದು ಜಾಗ ಇಲ್ಲ, ಅಷ್ಟು ಅಲ್ಲೆಲ್ಲ ನುಗ್ಗಿ ನೀರು ಬಂದಿದೆ
0: ಅಂತ. ಸೊ ಏನು ಕೇಳುವ ನೇಪಾಳದ ಬಗ್ಗೆ? ಕ್ವೆಶನ್
2: ನನಗೆ ಏನು ಖುಷಿ ಅಂತ ಹೇಳಿದ್ರೆ, ನೇಪಾಳಕ್ಕೆ ನಾನು ಹೋಗಿದ್ದೇನೆ. ಹಾಗೆ ನೇಪಾಳ ಒಂದು ತುಂಬ ಚಂದದ ಜಾಗ, ಎಲ್ಲರೂ ಒಮ್ಮೆ ಹೋಗಬೇಕು, ಹೋಗಿ ಎಂಜಾಯ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ಮಾತಾಡುವ. ಬಟ್ ಫಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೇಪಾಳನ ರಾಜಧಾನಿ ಯಾವುದು?
0: ಕ್ಯಾಪಿಟಲ್ ಆಫ್ ನೇಪಾಳ್. ತುಂಬ ಈಸಿ ಇದೆ ನೋಡಿ, ಏನು ಕಷ್ಟ ಇಲ್ಲ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳಿ. ಹಾಗೇನೆ ಮುಂದೆ ಪ್ರಶ್ನೆಯನ್ನು ಕೇಳೋಣ ನೇಪಾಳದ ಬಗ್ಗೆ. ಒಂದಿಷ್ಟು ಪ್ರಶ್ನೆಗಳಿದೆ ನಮ್ಮ ಹತ್ರ ನೇಪಾಳದ ಬಗ್ಗೆ. ಅದರ ಜೊತೆಗೆ ಮೊದಲ ಪ್ರಶ್ನೆ, ನೇಪಾಳದ ರಾಜಧಾನಿ ಯಾವುದು ಅಂತ. ನೀವು ಎಷ್ಟು ವರ್ಷ ಆಯ್ತು ಹೋಗಿ ನೇಪಾಳಕ್ಕೆ?
2: ಲಾಸ್ಟ್ ಇಯರ್ ಹೋಗಿದ್ದು.
0: ನೇಪಾಳಕ್ಕೆ ಹೋಗೋದಕ್ಕೆ ಏನು ರಿಕ್ವೈರ್ಮೆಂಟ್, ಏನು ಮಾಡೋದು?
2: ರಿಕ್ವೈರ್ಮೆಂಟ್ ನಮ್ಮ ಹತ್ರ ನಮ್ಮ ದೇಶದ ಯಾವ್ದಾದ್ರು ಒಂದು ಐಡೆಂಟಿಟಿ ಕಾರ್ಡ್ ಇದ್ರೆ ಆಯ್ತು.
0: ಪಾಸ್ಪೋರ್ಟ್
2: ಬೇಕು ಅಂತ ಇಲ್ಲ. ಸೊ ತುಂಬಾ ಚಂದದ ಎಂಟ್ರಿ. ಇದಕ್ಕೊಂದು ಆನ್ಸರ್ ಬರಲಿ, ಅದಾದ್ಮೇಲೆ ಹೇಳ್ತೇನೆ ಅಲ್ಲಿ ಏನೇನು ಜಾಗ ಇದೆ
0: ಅಲ್ವಾ. ಒಬ್ರು ಕಾಲರ್ ಇದ್ದಾರೆ ನೋಡುವ ಯಾರು ಅಂತ. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ ಸರ್, ಯಾರಿದು? ಎಸ್ ನಮಸ್ಕಾರ, ಹೇಳಿ ಸರ್. ಕಠ್ಮಂಡು ಅಂತ ಹೇಳ್ತಾ ಇದೀರ ಅಲ್ವಾ?
3: ಕಠ್ಮಂಡು.
0: ಓಕೆ, ಕಿರಣ್ ಅವರು ರೈಟ್ ಆನ್ಸರ್. ಏನೇನು
3: ಪ್ರಕೃತಿ ಮುಂದೆ ನಮ್ಮ ಮನುಷ್ಯರ ಆಟ
0: ಏನು ನಡೆಯೋದಿಲ್ಲ ಅಲ್ವಾ? ಹೌದು ರೈಟ್, ಸರಿಯಾಗಿ ಹೇಳಿದ್ರಿ.
3: ಪ್ರಕೃತಿ ವಿರೋಧವಾಗಿ ಹೋದ್ರೆ ನಮ್ಮನ್ನ ಮುಗಿಸ್ಬಿಡುತ್ತೆ
0: ಅಲ್ವಾ? ಕಠ್ಮಂಡು ಸರಿ ಆನ್ಸರ್ ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು.
2: ಕಠ್ಮಂಡು ರೈಟ್ ಆನ್ಸರ್. ತುಂಬಾ ಒಳ್ಳೆ ಪ್ಲೇಸ್ ಕಠ್ಮಂಡು. ನೇಪಾಳಿಗೆ ಹೀಗೆ ಹೋಗಿದ್ ನಾವು, ಫ್ಯಾಮಿಲಿ ಸಮೇತ ಹೋಗಿದ್ದು. ಒಂದು 5-6 ದಿವಸ ಸ್ಪೆಂಡ್ ಮಾಡುವಂತಹ ಒಂದು ಜಾಗ. ಇಲ್ಲಿಂದ ಕಠ್ಮಂಡುಗೆ ಹೋದ್ರೆ ಡೈರೆಕ್ಟ್ ಡೆಲ್ಲಿಯಿಂದ ಹೋಗ್ಬೋದು, ಇಲ್ಲಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಕಠ್ಮಂಡುಗೆ ಹೋಗ್ಬೋದು. ಅಲ್ಲಿ ನೋಡ್ಲಿಕ್ಕೆ ಜಾಗಗಳು ತುಂಬಾ ಇದೆ. ಸೊ ಹೋದ ತಕ್ಕ ಸ್ತೂಪಗಳು ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಸೊ ಅಂತ ಸ್ತೂಪಗಳು ತುಂಬಾ ಇದೆ ಅಲ್ಲಿ. ಅದು ನೋಡೋದೇ ಒಂಥರ ಖುಷಿ ಕೊಡ್ತದೆ. ಮತ್ತೆ ಅಲ್ಲಿ ದೇವಸ್ಥಾನಗಳು ತುಂಬಾ ಇದೆ, ಪಶುಪತಿನಾಥ್ ದೇವಾಲಯ ಅಲ್ಲೇ ಇರುವಂತದ್ದು. ಸ್ವಲ್ಪ ನಡಿಲಿಕ್ಕೆಲ್ಲ ಸ್ವಲ್ಪ ಎನರ್ಜಿ ಬೇಕು. ಮತ್ತೆ ವ್ಯವಸ್ಥೆ ಇದೆ, ಈಗ ತುಂಬಾ ವ್ಯವಸ್ಥೆ ಆಗಿದೆ, ಹತ್ರ ತನಕ ಹೋಗ್ಬೋದು. ಆದ್ರೆ ಲೈನ್ ಅಲ್ಲಿ ನಿಲ್ಬೇಕು, ರಶ್ ಇರ್ತದೆ, ಎಲ್ಲ ದೇವಸ್ಥಾನದಲ್ಲಿ ರಶ್ ಇರ್ತದೆ.
0: ಹೋಗಿ. ಊರು ಡೆವಲಪ್ಡ್
2: ಡೆವಲಪ್ಡ್ ಅಂದ್ರೆ ಅವರಿಗೆ ರೋಡ್ಗಳೆಲ್ಲ ಸರಿ ಇಲ್ಲ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ಅವರ ಪ್ರಶ್ನೆ ಇದೆ, ನಮಗೆ ಫ್ಲಡ್ ಯಾವಾಗ ಬರ್ತದೆ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬಂದ್ರೆ ಎಕ್ಸ್ಟ್ರೀಮ್ ಮಳೆ, ನೀರು ನಿಲ್ಲುವಂಥದ್ದು ಇದೆಲ್ಲ ಇದೆ. ಎಷ್ಟೇ ಸರಿ ಮಾಡಿದ್ರೂ ಅದು ಪ್ರಾಬ್ಲಮ್ ಅಂತ ರೋಡಿಗೆ. ಹಾಗಾಗಿ ರೋಡೆಲ್ಲ ತುಂಬಾ ಡ್ಯಾಮೇಜ್ಡ್ ರೋಡ್ಸ್ ಇದೆ ಅಲ್ಲಿ. ಬಟ್ ಚಂದದ ಊರು, ಒಂದು ನೇಚರ್ ಪ್ರಕೃತಿ ನನ್ನ ಕರೆಕ್ಟ್ ಹತ್ತಿರದಿಂದ ನೋಡಬೇಕು ಅಂತ ಹೇಳಿದ್ರೆ ಆ ಊರಿಗೆ ಹೋಗಬೇಕು. ಮತ್ತು ಹಿಮಾಲಯಕ್ಕೆ ಹೋಗೋರೆಲ್ಲ ನೇಪಾಲಿಗೆ ಬರಲೇಬೇಕು, ಹಾಗಾಗಿ ಎಲ್ಲರೂ ಬಂದು ತಲುಪ್ತಾರೆ. ಇಡೀ ನಿಮಗೆ ಇದೇ ವಿದೇಶದಿಂದ ಬಂದವರೆಲ್ಲ ಒಂದು ಕಡೆಯಲ್ಲಿ ಸೇರ್ತಾರೆ ಅಂತ ಒಂದು ಜಾಗ. ಕೆಳಗೆ ಎಲ್ಲರೂ ನಿಮಗೆ ಎಲ್ಲ ದೇಶದವರು ಸಿಗ್ತಾರೆ ಮಾತಾಡಿಸ್ಲಿಕ್ಕೆ.
0: ಇದ್ರ ಮಧ್ಯೆ ಒಂದು ಪ್ರಶ್ನೆ ಕೇಳಿಬಿಡು, ಅತ್ಯಂತ ಎತ್ತರದೊಂದು ಶಿಖರ ಅಲ್ಲಿದೆ, ಪರ್ವತ ಅಲ್ಲಿದೆ, ಯಾವುದು ಅಂತ ಅಲ್ವಾ?
2: ತುಂಬಾ ಸುಲಭದ ಪ್ರಶ್ನೆ,
0: ಸುಲಭದ ಪ್ರಶ್ನೆ. ಯಾರಿಗಾದ್ರೂ ಉತ್ತರ ಹೇಳಲಿಕ್ಕಿದ್ರೆ ಹೇಳ್ಬೋದು. ನೇಪಾಳದಲ್ಲಿರುವಂತಹ ಅತ್ಯಂತ ಎತ್ತರದೊಂದು ಶಿಖರ ಇದೆ, ಪರ್ವತ ಇದೆ, ಯಾವುದದು ಅಂತ ಯಾರಿಗಾದ ಉತ್ತರ ಗೊತ್ತಿದ್ರೆ ಅದಕ್ಕೂ ಕೂಡ ಉತ್ತರವನ್ನು ನನಗೆ ನೀವು ಕೊಡ್ಬೋದು. ಸೊ ಹೋಗೋದಾದ್ರೆ ಬೈ
2: ಅಲ್ಲಿ ಒಳಗೆ ಹೇಗೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಫ್ಲೈಟ್ಗಳಿದೆ.
0: ಓಕೆ,
2: ಒಂದು ಊರಿನಿಂದ ನಾವು ಎಲ್ಲ ಅದರಲ್ಲೇ ಟ್ರಾವೆಲ್ ಮಾಡಿದ್ವಿ, ಯಾಕಂತ ಹೇಳಿದ್ರೆ ರೋಡ್ ವೇಸ್ ಸ್ವಲ್ಪ ಕಷ್ಟ ಅಂತ ಹೇಳಿ. ಒಂದು ಗಂಟೆಯ ಜರ್ನಿ, ಒಂದು 40 ಮಿನಿಟ್ ಜರ್ನಿ, 25 ಮಿನಿಟ್ನ ಜರ್ನಿ. ಫ್ಲೈಟಲ್ಲಿ ನಿಮಗೆ ಕೂರ್ಬೇಕಾದ್ರೆ ಸ್ವಲ್ಪ ಭಯ, ಎಲ್ಲರೂ ಹೆದರಿಸ್ತಾರೆ ಇಲ್ಲಿಂದನೇ, ಅಲ್ಲಿದ್ದ ಇಂಟರ್ನಲ್ ಫ್ಲೈಟ್ಸ್ ಎಲ್ಲ ಡೇಂಜರ ಹಾಗೆ ಹೀಗೆ ಅಂತ. ಬಟ್ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ನೀವು ಬೇಗ ತಲುಪ್ತೀರಾ ಅಂತ ಫ್ಲೈಟ್ಸ್ ಇದೆ, ಸಣ್ಣ ಸಣ್ಣ ATR ಫ್ಲೈಟ್ಸ್ಗಳು, ಅದರಲ್ಲಿ ಎಂಜಾಯ್ ಮಾಡ್ಬೋದು. ಮತ್ತು ಅಲ್ಲಿ ಒಂದು ಚಿಟ್ವಾನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಅಲ್ಲಿ ಟೈಗರ್ಸ್ಗಳನ್ನು ಸ್ಪಾಟ್ ಮಾಡ್ಬೋದು, ಆನೆ ಸವಾರಿ ಮಾಡ್ಬೋದು, ಸಫಾರೀಸ್ ಇದೆ ಅಲ್ಲಿ. ಒಂದು ಮುಕ್ಕಾಲು ದಿನ ಅರ್ಧ ದಿನ ಅಂತೂ 100% ಬೇಕು ಜೀಪ್ನಲ್ಲಿ ಸಫಾರಿ ಹೋಗೋದು. ಬೇರೆ ಬೇರೆ ಪ್ರಾಣಿ ನೋಡಲಿಕ್ಕೆ ಸಿಗ್ತದೆ ಜೀಪ್ನಲ್ಲೇ ಹೋಗಬೇಕಾದ್ರೆ, ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್.
0: ಇವರು ಕಾಲ್ ಇದ್ದಾರೆ, ಹಲೋ ನಮಸ್ಕಾರ.
1: ಹಲೋ
0: ನಮಸ್ತೆ,
1: ಅಭಿಷೇಕ್ ಸರ್ ಮತ್ತೆ ಕಿರಣ್ ಸರ್ ಅವರಿಗೆ.
0: ಓಕೆ
2: ನಮಸ್ಕಾರ.
0: ನೆನಪಿದೆ
2: ನನಗೆ,
0: ಅವ್ರಿಗೂ ನೆನಪಿದೆ.
1: ಒಂದೇ ಸ್ಟುಡಿಯೋದೊಳಗೆ ಆರ್ ಜಿ ಅಭಿಷೇಕ್ ಸರ್ ಮತ್ತೆ ಕಿರಣ್ ಸರ್ ಅವರು ಜುಗಲ್ ಬಂದಿ ಸಮೇತ ನಮ್ಮ ಹತ್ರ ಆಟಾಡಿದ್ದಾರೆ, ನೆನಪುಂಟು.
0: ಸಂತೋಷ್ ನೋಡಿ, ಅಮ್ಮಣ್ಣಿಯವರು ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಅವರು ನಮ್ಮ ಲಿಸನರ್.
2: 13 ವರ್ಷ ಆಯ್ತು,
0: 13 ವರ್ಷ ಆಯ್ತು ಅಲ್ವಾ?
1: ಹೌದೌದು. ಈಗ ನೋಡಿ, ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇವರ ಧ್ವನಿ, ಆರ್ಜೆಗಳ ಧ್ವನಿ ಕೇಳುವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಆರ್ಜೆ ಕಿರಣ್ ಅಂತ ಹೇಳಿದ್ರಲ್ಲ, ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಒಟ್ಟಿಗೆ ಕಾರ್ಯಕ್ರಮ ನಮ್ಗೆ ಕೊಡ್ತಿದ್ರಿ ನೀವು ಇಬ್ರು, ತುಂಬಾ ಖುಷಿ ಉಂಟು ಸರ್. ಏನ್ ಮಾತಾಡ್ಬೇಕಂತಾನು ಗೊತ್ತಾಗ್ತಿಲ್ಲ.
0: ಆತರ ಒಂದು ಪ್ರಶ್ನೆ ಕೇಳಿದೇವೆ ಅಮ್ಮಣ್ಣಿಯವರು, ಉತ್ತರ ಏನಾದ್ರು ಗೊತ್ತಿದೆಯಾ?
1: ನೇಪಾಳದ್ದು ಅತ್ಯಂತ ಎತ್ತರವಾದ ಪರ್ವತ ಅಂದ್ರೆ ಮೌಂಟ್ ಎವರೆಸ್ಟ್ ಬೀಳ್ತದೆ.
0: ಮೌಂಟ್ ಎವರೆಸ್ಟ್, ಓಕೆ.
1: ಮತ್ತೆ ಟಿಬೆಟ್ ಅಂದ್ರೆ ಅದು ಚೀನಾದ ಹತ್ರನೇ ಇರ್ತದೆ, ಅದು ಕೂಡ ನೇಪಾಳಕ್ಕೆ ಹತ್ತಿರ ಆಗಿರ್ತದೆ. ಮತ್ತೆ ಸರ್ ಇನ್ನೊಂದು ಏನಂದ್ರೆ, ಇದು 8848.86 meters ಎತ್ತರದಲ್ಲಿ ಇದೆ ಅಂತ ಒಂದು ಇದ್ರಲ್ಲಿ ಇದೆ. ಮತ್ತೆ ಗೊತ್ತಿಲ್ಲ, ನಿಮ್ಮ ಹತ್ರ ಏನಾದ್ರೂ ಇದ್ರೆ ಮಾಹಿತಿ.
0: ಎಸ್ ಖಂಡಿತ, ಅದೇ ಮಾತಾಡ್ತಿದ್ವಿ, ಎಸ್ ನೇಪಾಳದ ಬಗ್ಗೆ ಮಾತಾಡ್ತಿದ್ದೇವೆ. ಥ್ಯಾಂಕ್ ಯು, ಬಹಳ ಸಂತೋಷ ಆಯ್ತು.
1: ಒಂದು ನಿಮಿಷ ಸರ್, ನಾನು ವಾಟ್ಸ್ಆಪ್ ಅಲ್ಲಿ ಆನ್ಸರ್ ಮಾಡ್ತೇನೆ. ಏನ್ ಗೊತ್ತಾ, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಅದನ್ನೊಂದು ಓಪನ್ ಮಾಡಿ
0: ವಾಟ್ಸ್ಆಪ್. ಆಯ್ತಾಯ್ತು, ನೋಡು ನೋಡು,
1: ಎಲ್ಲರೂ
0: ಕಳಿಸ್ತಾರೆ.
1: ಅಭಿಷೇಕ್ ಸರ್ ಗೆ
2: ಬಾಯ್ ಬಾಯ್
0: ಬಾಯ್. ಎಸ್ ಎಸ್ ಎಸ್, ನೇಪಾಳದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಲ್ವಾ, ನೇಪಾಳದ ಶಿಖರದ ಬಗ್ಗೆ ಹೇಳಿದ್ರು. ಇನ್ನು ಕೂಡ ಅನೇಕ ಪ್ರಶ್ನೆಗಳಲ್ಲಿ ಕೇಳುವಂತದ್ದು ಇದೆ ಅಲ್ವಾ. ಸೊ ಇನ್ನೊಂದು ಪ್ರಶ್ನೆಯನ್ನ ಕೇಳಬಹುದು ಅಂತ ಹೇಳಿದ್ರೆ, ಓಕೆ, ಈ ದೇಶ ಪ್ರಮುಖವಾಗಿ ಎರಡು ಗಡಿಗಳನ್ನ ಹೊಂದಿದೆ ಅಲ್ವಾ?
2: ಎರಡು ದೇಶ ಅಕ್ಕಪಕ್ಕದಲ್ಲೇ ಇದೆ.
0: ಹೌದೌದೌದು, ಯಾವ್ದದು ಅಂತ
2: ಅವರು ಆನ್ಸರ್ ಕೊಡ್ಬೇಕು.
0: ಎರಡು ಗಡಿಗಳಿದೆ ಈ ದೇಶಕ್ಕೆ, ಯಾವ್ದಲ್ಲ, ಯಾವ ದೇಶದ ಗಡಿಗಳನ್ನ ಹಂಚಿಕೊಳ್ತಾ ಇದೆ ಅನ್ನೋದು ಪ್ರಶ್ನೆ. ಗೊತ್ತಿದ್ರೆ ಹೇಳಿ. ಮೌಂಟ್ ಎವರೆಸ್ಟ್, ಮೌಂಟ್ ಎವರೆಸ್ಟ್ ಯಾದವ್ ರಾಯಚೂರ್, ರಾಯಚೂರಿಂದ ವಾಟ್ಸಪ್ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಹಾಯ್ ಹಾಯ್ ಪ್ರೀತಿಯ ನಮಸ್ತೆ, ಕಠ್ಮಂಡು ಅಂತ ಹೇಳಿ ಆಗ ಅಮ್ಮಣ್ಣಿ ಕಾರ್ಕಳ ಅವರು ಕಳಿಸಿರುವಂಥದ್ದು. ಹಾಗೆ ಅನೇಕ ಜನ ಎಲ್ಲ ಕಳಿಸ್ತಾ ಇದ್ದಾರೆ. ಎಸ್, ನಾವು ಮಾತಾಡ್ತಾ ಇದ್ವಿ ನೇಪಾಳ ಅಲ್ವಾ. ಸೊ ಇಲ್ಲಿಂದ ಇಂಡಿಯಾದಿಂದ ನೇಪಾಳಕ್ಕೆ ಹೋಗೋದು ಅಂತ ಹೇಳಿದ್ರೆ
2: ಸುಲಭ
0: ಅಲ್ವಾ?
2: ಸುಲಭದ ಕೆಲಸ.
0: ಓಕೆ,
2: ಬೈ ಫ್ಲೈಟ್ ಅಲ್ಲಲ್ಲ, ಬೈ ನೀವು ಈ ಕಡೆ ಗೋರಖ್ಪುರ ಆಗಿ ಹೋಗ್ಬೋದು. ಗೋರಖ್ಪುರ ಇಸ್ ಅ ಬಾರ್ಡರ್, ಅಲ್ಲೇ ಬಾರ್ಡರ್ ಇರುವಂತದ್ದು. ನೇಪಾಳಿಗೆ ಜಸ್ಟ್ ಒಂದು ಗೇಟ್ ಇದೆ, ಅಲ್ಲಿಂದ ಒಳಗೆ ಹೋದ್ರೆ ನೇಪಾಳ, ಈ ಕಡೆ ಬಂದ್ರೆ ಗೋರಖ್ಪುರ್ಗೆ ಬರುವಂತದ್ದು. ಬರ್ಬೇಕಾದ್ರೆ ಆ ಸೈಡಿಂದ ಬಂದ್ರೆ ತುಂಬಾ ಸುಲಭ. ಆತರ ನೀವಾಗಿ ಅಲ್ಲೇ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಬ್ಯಾಂಗ್ಳೂರಿಗೆ ಫ್ಲೈಟ್ ಇದೆ, ಅಲ್ಲಿಂದ ಮತ್ತೆ ಮಂಗಳೂರಿಗೆ ಸೀದಾ ಬರ್ಬೋದು.
0: ಸೊ ನನಗೆ ಅನ್ಸೋದು, ಈಗ ಮಂಗಳೂರಲ್ಲೂ ಕೂಡ ನೇಪಾಳ ಜೊತೆಗಿನ ಸಂಬಂಧ ಇದೆ ಅಂತ. ಈ ಗೂರ್ಖಾಸ್ ಅಂತ ಏನು ಹೇಳ್ತೀವಿ, ಈ ರಾತ್ರಿ ಪಾಳಿಯಲ್ಲಿ ಅವರು ಕಾಯುವಂತ ಕೆಲಸ ಎಲ್ಲ ಮಾಡ್ತಾರೆ, ಹೆಚ್ಚಿನವರವರು ನೇಪಾಳದವರು ಅಲ್ವಾ. ಸೊ ಹಾಗೇನೆ ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ತುಂಬಾ ಜನ ಬಿಸ್ನೆಸ್ ಮಾಡ್ತಾರೆ, ಫಾಸ್ಟ್ ಫುಡ್ ಅದರಲ್ಲೆಲ್ಲ ಕೂಡ
2: ಇದ್ದಾರೆ, ತುಂಬಾ ಜನ ಬರೋರು ಇದ್ದಾರೆ ಅಂತ ಹೇಳಿದ್ರೆ. ಅವರಿಗೆ ನೇಬರಿಂಗ್ ಕಂಟ್ರಿ ಅಂತ ಹೇಳಿದ್ರೆ ಇಂಡಿಯಾ, ಇಂಡಿಯಾದಲ್ಲಿ ಅರ್ನ್ ಮಾಡಲಿಕ್ಕೆ ತುಂಬ ಆಪ್ಷನ್ಸ್ ಇದೆ. ಹಾಗಾಗಿ ನೇಪಾಲ್ನಿಂದ ತುಂಬ ಜನ ಬರ್ತಾರೆ, ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ, ಮತ್ತೆ ತುಂಬ ಪ್ರೀತಿ ಮಾಡುವಂತಹ ಜನ. ನಮಗೆ ಎಷ್ಟೋ ಜನ, ನಮಗೆ ಈಗ ನೆನಪಾಯ್ತು, ನಮಗೆ ಫ್ಲೈಟಲ್ಲಿ ಹೋದಾಗ ಏರ್ ಹೋಸ್ಟೇಸ್ಗಳು ಗುರುತಾಗಿದ್ರು, ಅವರೆಲ್ಲ ಇನ್ನೂ ಟಚ್ ಅಂತ ಹೇಳಿದ್ರೆ ಮದುವೆಗೂ ಕರೆದಿದ್ದಾರೆ, ಅವರ ಮದುವೆಗೆ ನಾವು ಕೂಡ ಬನ್ನಿ ಅಂತ ಹೇಳಿ ಇನ್ವಿಟೇಷನ್ ಕಳಿಸಿ, ಅಷ್ಟು ಪ್ರೀತಿ ಅವರಿಗೆ. ನೀವು ಒಂದ್ಸಲಿ ಅವ್ರ ಹತ್ರ ಮಾತಾಡಿದ್ರೆ ಅಷ್ಟು ಕನೆಕ್ಟಿಂಗ್, ನಮ್ಮ ದೇಶದವರೇ ಅಂತ ಅನಿಸ್ತದೆ ಅಂತ ಹೇಳಿದ್ರೆ ಅಕ್ಕಪಕ್ಕ ದೇಶ ಆದ್ರೂ ಕೂಡ ಅಷ್ಟು ಪ್ರೀತಿ ಇದೆ ಅವರಿಗೆ.
0: ಮತ್ತೆ ಟೂರಿಸಂ ಬಹಳ ದೊಡ್ಡವರ ಸೋರ್ಸ್
2: ಮೇನ್, ಹೌದು, ತುಂಬಾ ಜನ ಬರ್ತಾರೆ ಟೂರಿಸ್ಟ್ ಗಳು ಅಂತ ಹೇಳಿದ್ರೆ ಅಂತ ಒಳ್ಳೆ ಪ್ಲೇಸ್, ಅದನ್ನ ಇನ್ನೂ ಕೂಡ ಮಾರ್ಕೆಟ್ ಮಾಡ್ಬೇಕು ಆಕ್ಚುಲಿ, ಅಷ್ಟು ಚೆನ್ನಾಗಿದೆ ಜಾಗ.
0: ಸೊ ಮಾತ್ರ ಈ ಸಲದ ಪ್ರವಾಹ ಸ್ವಲ್ಪ ಪೆಟ್ಟು ಕೊಟ್ಟಿತ್ತು ದೊಡ್ಡ ಮಟ್ಟದಲ್ಲಿ
2: ಅಂತ ಹೇಳಿದ್ರೆ. ಇದು ಎಲ್ಲಿಂದ ಹೇಳಿದ್ರೆ ಟಿಬೆಟ್ ಚೈನಾ ಏನ್ ಬಾರ್ಡರ್ ಇದೆ ಆ ಬಾರ್ಡರ್ ನಲ್ಲಿ ಆಗ್ತದೆ ಈ ಫ್ಲಡ್ ಆಗಿದ್ದು. ಸುಮಾರು ಕಠ್ಮಂಡುವಿಂದ ಒಂದು 100-130 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಈ ಭಾಗಕ್ಕೆ ಇದು ಗೊತ್ತಾಗದಿದ್ರು ಕೂಡ ಯಾರು ಕೈಲಾಶ ಪರ್ವತಕ್ಕೆ ಹತ್ತಬೇಕು ಅಂತ ಹೋಗುವವರು ಕೂಡ ಎಲ್ಲರೂ ಇಲ್ಲಿ ಬರಲೇಬೇಕು ಆ ಜಂಕ್ಷನ್ಗೆ. ಮೊನ್ನೆ ಫ್ಲಡ್ ಏನಾಯಿತು, ಸೊ ಹಾಗಾಗಿ ಎಲ್ಲ ಟ್ರಾವೆಲ್ ಮಾಡುವವರೆಲ್ಲ ಕೈಲಾಶ ಆ ಪರ್ವತಕ್ಕೆ ಹೋಗುವವರೆಲ್ಲ ಅಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ ಹಾಗಾಗಿ ನಮ್ಮ ಇಂಡಿಯಾದವರು ಎಷ್ಟು 400 ಜನ ಇದ್ದರು ಅಂತ ಏನೋ ಒಂದು ಮಾಹಿತಿ ಇದೆ. ಸೊ ಆ ಪ್ಲೇಸ್ಗೆ ಹೋಗಿ ಅಲ್ಲಿ ಇಮಿಗ್ರೇಷನ್ ಸೆಂಟರ್ ಏನೋ ಇದೆ ಇರಬೇಕು ಮೋಸ್ಟ್ಲಿ, ಅಲ್ಲಿ ಸೈನಿಂಗ್ ಅಥಾರಿಟಿ ಅದು ಎಲ್ಲ ಅಲ್ಲೇ ಆಫೀಸ್ ಇದೆ. ಹಾಗಾಗಿ ಆ ಜಂಕ್ಷನ್ಗೆ ಹೋಗ್ತಾರೆ. ಆ ವಿಡಿಯೋಸ್ ಎಲ್ಲ ನೋಡಿದ್ರೆ ಇನ್ನು ಕೂಡ ಹೆದರಿಕೆ ಆಗುತ್ತೆ.
0: ಖಂಡಿತ ಖಂಡಿತ, ಎಸ್. ಮಾತಾಡುವ ಏನು ಕೂಡ ಒಂದು ಹಾಡನ್ನ ಕೇಳ್ತಾ ಬರೋಣ. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೇವೆ, ಅನೇಕ ಜನ ವಾಟ್ಸ್ಆಪ್ ಮಾಡಿದ್ದಾರೆ, ಕಾಲ್ ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ಅವರ ಮಾತನ್ನ ಕೇಳೋಣ.
2: ಪ್ರಶ್ನೆ ಹೇಳಿಬಿಡಿ.
0: ಎಸ್, ಎರಡು ಗಡಿಗಳನ್ನ ಹಂಚಿಕೊಂಡಿದೆ, ಯಾವುದದು ಅಂತ, ಯಾವ ಯಾವ ದೇಶದ ಗಡಿ ಇದೆ ಅಂತ ಆಲೋಚನೆ ಮಾಡ್ತಾ ಇರಿ. ಆಯ್ತಾ, ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್, ಜೊತೆಗೆ ಕಿರಣ್ ಅವರಿದ್ದಾರೆ, ಮಾತಾಡ್ತಿದ್ವಿ.

0: ಇವತ್ತಂತೂ ನೇಪಾಳದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಒಂದು ಪ್ರಶ್ನೆಯನ್ನಂತೂ ನಿಮ್ಮ ಹತ್ರ ಕೇಳಿ ಹೋಗಿದ್ವಿ, ಏನು ಅಂತ ಹೇಳಿದ್ರೆ, ನೇಪಾಳವು ಎರಡು ಪ್ರಮುಖವಾದಂತಹ ದೇಶಗಳ ಗಡಿಯನ್ನ ಏನು ಹಂಚಿಕೊಳ್ತದೆ, ಯಾವುದದು ಅಂತ ನಿಮ್ಮ ಹತ್ರ ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳ್ಬೋದು. ಅನೇಕ ಜನ ವಾಟ್ಸ್ಆ್ಯಪ್ ಮಾಡಿದ್ದೀರಿ, ಉತ್ತರವನ್ನು ಹೇಳಿದ್ದೀರಿ. ಇನ್ನು ಕೂಡ ಯಾರಿಗಾದರೂ ಕಾಲ್ ಮಾಡಿ ಉತ್ತರ ಹೇಳಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಹೇಳಿ. ಕಾಲನ್ನು ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ಅನ್ನೋದನ್ನು ಹೇಳ್ತಾ, ಎಸ್, ಒಟ್ಟಿನಲ್ಲಿ ನೇಪಾಳದ ಬಗ್ಗೆ ನಾವು ಮಾತಾಡ್ತಿದ್ವಿ ಅಲ್ವಾ ಹೇಳೋದು. ಒಂದು ವೇಳೆ ನಿಮಗೆ ಸಾಧ್ಯ ಆಗುದಾದ್ರೆ ಅಲ್ಲಿಗೆ ಹೋಗ್ಬೋದು ಅಂತ.
1: ಹೋಗ್ಲೇಬೇಕು, ಒಂದ್ಸಲಿ ಹೋಗ್ಬೇಕು, ಯಾಕಂತ ಹೇಳಿದ್ರೆ ತುಂಬಾ ರಿಸ್ಟ್ರಿಕ್ಷನ್ ಇಲ್ಲ.
0: ಎಸ್,
1: ಹೋಗುದು ಸುಲಭ.
0: ಒಬ್ರು ಕಾಲ್ ಇದ್ದಾರೆ, ನಮಸ್ಕಾರ, ಮಾತಾಡಿ ಸರ್, ಮಾತಾಡಿ.
2: ಟಿಬೆಟ್ ಮತ್ತು ಚೀನಾ.
0: ಟಿಬೆಟ್ ಮತ್ತು ಚೀನಾ, ಟಿಬೆಟ್ ಮತ್ತು ಚೀನಾ ಅಲ್ವಾ, ಟಿಬೆಟ್ ಮತ್ತು ಚೀನಾ ಅಂತ ಹೇಳ್ತಿರೋದು ನೀವು? ಓಕೆ ಓಕೆ ಓಕೆ ಓಕೆ, ಟಿಬೆಟ್ ಮತ್ತು ಚೀನಾ, ಹೌದಾ? ಓಕೆ, ನೋಡುವ ಯಾರು ಯಾರೆಲ್ಲ ಉತ್ತರವನ್ನು ಹೇಳ್ತೀರಿ ಹೇಳಿ, ಕಾಲನ್ನು ಮಾಡಿ. ಒಬ್ಬರು ಟಿಬೆಟ್ ಮತ್ತು ಚೀನಾ ಅಂತ ಹೇಳಿದ್ದಾರೆ. ಇದನ್ನು ಬಿಟ್ಟು ಯಾರದಾದ್ರೂ ಉತ್ತರ ಇದ್ದರೆ ಹೇಳ್ಬೋದು, ಆಯಿತಾ? ಕಾಲನ್ನು ಮಾಡಿ, ನೋಡುವ ಯಾರು ಹೇಳ್ತೀರಿ. ಯಾವ ಗಡಿಗಳನ್ನು ನೇಪಾಳವು ಹಂಚಿಕೊಂಡಿದೆ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ಇನ್ನು ಅಲ್ಲಿಗೆ ಹೋದರೆ ನಮ್ಮ ರುಪಿಯಲ್ಲಿ ಹೇಗೆ ಕೆಲಸ ಮಾಡುತ್ತಾ?
1: ಅಲ್ಲ, ಅಲ್ಲಿ ರುಪಿ ತಗೊಳ್ಳೋರು ಇದ್ದಾರೆ.
0: ಓಕೆ,
1: ರುಪಿ ತುಂಬ ಅಂಗಡಿಯಲ್ಲಿ ತಗೊಳ್ತಾರೆ, ಮತ್ತೆ ಕನ್ವರ್ಷನ್ ಕೂಡ ನೀವು ಇಲ್ಲಿಂದ
0: ನೇಪಾಳದ ರುಪಿ ಇದೆ,
1: ನೇಪಾಳಿ ರುಪಿ. ಸೊ ಇಲ್ಲಿಂದ ಹೋಗಿ ನೀವು 50 ರೂಪಾಯಿ 100 ರೂಪಾಯಿ ನೋಟ್ ಕೊಟ್ಟರು ಅಲ್ಲಿ ತಗೊಳ್ತಾರೆ, ಮತ್ತೆ ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತದ್ದು ಇದೆ.
0: ನಮ್ಗೇನು ಹೆಚ್ಚು ಸಿಗ್ತದೆ ನಮ್ಮ ಹಣಕ್ಕೆ ಅಲ್ಲಿ?
1: ಇಲ್ಲ, ಆಗಿಲ್ಲ. ಆದರೆ ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ಬಟ್ ಸಿಗ್ತದೆ. ಏಕೆ ಅಂತ ಹೇಳಿದ್ರೆ, ನಾನು ಒಂದು ರಿಯಲೈಸ್ ಮಾಡಿದ್ದೆ ಏನು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಹೋದಾಗ ನೀವು ತುಂಬಾ ಅದು ನೋಡ್ಕೊಂಡು ಕೂರಬಾರದು. ಇದು ಒಂದು ಅಂತ ಹೇಳಿದ್ರೆ 22 ರೂಪಾಯಿ ದುಬೈ ಹೋದ, ಯಾಕಂದ್ರೆ ಎಲ್ಲ ನಿಮಗೆ ಜಾಸ್ತಿ ಆದ ದರ ಕಾಣಿಸ್ತದೆ. ನೀವು ಅಲ್ಲಿದು ಕರೆನ್ಸಿ ಲೆಕ್ಕಾಚಾರ ಮಾತ್ರ ಮಾಡ್ಬೇಕು, 22 ಅಂದ್ರೆ 22 ಅಷ್ಟೇ. ನೀವು ಇಲ್ಲಿ ಕಂಪೇರ್ ಮಾಡಿ ಕೂತ್ರೆ ಮತ್ತೆ ಎಲ್ಲ ಎಕ್ಸ್ಪೆನ್ಸಿವ್ ತಿನ್ಲಿಕ್ಕೆ. ಯಾವ ಬನ್ನಿಗೆ ನಮ್ಮ ಊರಲ್ಲಿ ಅಷ್ಟೇ 4 ರೂಪಾಯಿ, ಇಲ್ಲಿ ಎಂತಪ್ಪ 50 ರೂಪಾಯಿ. ಸೊ ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಎಕಾನಮಿದು ಅದು ಇರ್ತದಲ್ವಾ. ಸೊ ಹಾಗೆ ಪೊಕಾರ ಅಂತ ಒಂದು ಪ್ಲೇಸ್ ಇದೆ, ಬಹಳ ಬ್ಯೂಟಿಫುಲ್ ಪ್ಲೇಸ್. ಮತ್ತೆ ಫೋನ್ ಇದೆಯಾ?
0: ಇಲ್ಲ.
1: ದರ್ಬಾರ್ ಸ್ಕ್ವೇರ್ ಗಳಂತ ಇದೆ, ತುಂಬಾ ಒಂದು ಹಿಸ್ಟಾರಿಕ್ ಪ್ಲೇಸ್ಗಳು, ನೋಡ್ಲಿಕ್ಕೆ ಒಂದು ದಿವಸ ಬೇಕು. ಸುತ್ತಾಡ್ಕೊಂಡು ನೋಡ್ತಾ ನೋಡ್ತಾ ನೋಡ್ತಾ ಫೋಟೋ ತೆಗಿಲಿಕ್ಕೆ ಒಂದು, ಈಗಂತೂ ರೀಲ್ಸ್ ಫೋಟೋ ಕಲ್ಚರ್ ಆಗಿರೋದ್ರಿಂದ ಒಳ್ಳೆ ಜಾಗಗಳು. ಸೊ ಮತ್ತೆ ಶಾಪಿಂಗ್ ಕೂಡ, ಹ್ಯಾಂಡಿಕ್ರಾಫ್ಟ್ಸ್ ತುಂಬಾ ಸಿಗ್ತದೆ. ನೀವು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು. ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ ತುಂಬಾ ಇದೆ ಅಲ್ಲಿ, ರಾಶಿ ರಾಶಿ ಇದೆ. ಸ್ವಲ್ಪ ಬಾರ್ಗೇನಿಂಗ್ ಸಹ ಮಾಡ್ಬೋದು, ಏನು ಅದರಲ್ಲಿ ಏನು ಅವರು ಅನ್ಕೊಳ್ಳೋದಿಲ್ಲ. ಹಾಗಾಗಿ ಬಾರ್ಗೇನ್ ಮಾಡಿದ್ರೆ ಒಳ್ಳೆ ರೇಟಿಗೆ ನೀವು ಐಟಮ್ಸ್ಗಳನ್ನು ತೊಗೊಂಡು ಬರ್ಬೋದು. ಮತ್ತು ನಿಮಗೆ ಫ್ಲೈಟಲ್ಲಿ ತರಲಿಕ್ಕೆ ಸ್ವಲ್ಪ ವೇಟ್ ಇಶ್ಯೂ ಇರ್ಬೋದು, ಆದರೆ ಅಲ್ಲಿಂದ ಅವರು ಟ್ರಾನ್ಸ್ಪೋರ್ಟೇಷನಲ್ಲಿ ಹಾಕಿ ಅಂತ ಹೇಳಿದ್ರೆ ಅದು ಸಹ ವ್ಯವಸ್ಥೆ ಮಾಡ್ತಾರೆ. ಮನೆಗೆ ಡೆಕೋರೇಟಿವ್ ಐಟಮ್ಸ್ ತುಂಬ ಚಂದದ್ದು ಸಿಗ್ತದೆ ಅಲ್ಲಿ, ತುಂಬ ಕ್ರಿಯೇಟಿವ್ ಇದ್ದಾರೆ. ಸೊ ಅಲ್ಲೇ ರೆಡಿ ಮಾಡ್ತಾರೆ.
0: ರೀಸೆಂಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನೇಪಾಳಿ ಸಾಂಗ್ಸ್ ಗಳನ್ನ, ಚಂದ ಚಂದ ಸಾಂಗ್ಸ್ ಇದೆ,
1: ಒಳ್ಳೆ ಕೇಳಿದ್ರೆ ನೀವು ಮತ್ತೆ ಕೇಳುವಂತ ಆಗ್ತದೆ.
0: ಹೌದೌದೌದೌದು,
1: ಹಾಗೆ.
0: ಸೊ ಎನಿವೇಸ್, ನಾವು ಮಾತಾಡ್ತಾ ಇದ್ದೀವಿ ನಿಮ್ ಜೊತೆ ಇವತ್ತು ನೇಪಾಳದ ಬಗ್ಗೆ, ನೇಪಾಳದ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೇವೆ. ಯಾವ ಏನು ಯಾವ ಗಡಿಯನ್ನ ಹಂಚಿಕೊಂಡಿದೆ, ಯಾವ ದೇಶಗಳ ಗಡಿಯನ್ನ ನೇಪಾಳವು ಹಂಚಿಕೊಂಡಿದೆ ಅನ್ನೋದು ನಾವು ಕೇಳಿದಂತ ಪ್ರಶ್ನೆ. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಖಂಡಿತವಾಗಿಯೂ ನಮಗೆ ನೀವು ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ನಮಸ್ಕಾರ, ಹೇಳಿ.
3: ಭಾರತ ಮತ್ತು ಚೀನಾ ಇರಬೇಕು.
0: ಭಾರತ ಮತ್ತು ಚೀನಾ ಅಂತ ಹೇಳ್ತಾ ಇದೀರಲ್ಲ? ಎಸ್ ಎಸ್, ಶೈಲಜ್ ಅವರೇ, ಥ್ಯಾಂಕ್ ಯು, ರೈಟ್ ಆನ್ಸರ್. ಭಾರತ ಮತ್ತು ಚೀನಾ ಗಡಿಯನ್ನ ಏನು ಹಂಚಿಕೊಂಡಿದೆ ಅನ್ನುವಂಥದ್ದು ಉತ್ತರ. ಎಸ್, ಟಿಬೆಟ್ ಅದು ಹತ್ತಿರದ ಗಡಿಯೇ. ಸೊ ಇನ್ನೊಂದು ಪ್ರಶ್ನೆ ಯಾವುದಾದ್ರೂ ಕೇಳಬೇಕಲ್ವಾ ನೇಪಾಳದ ಬಗ್ಗೆ? ಯಾವ್ದು ಕೇಳ್ಬೋದು?
1: ಯಾವುದು ಕೇಳೋದು?
0: ಪ್ರಾಣಿಯ ಬಗ್ಗೆ ಕೇಳುವನ? ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ್ದು ಯಾವುದು ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಹುಲಿ ಅಂತ ಹೇಳಿ. ಸೊ ನೇಪಾಳದ ಯಾವ್ದು ಇರ್ಬೋದು ರಾಷ್ಟ್ರೀಯ ಪ್ರಾಣಿ ಅಂತ? ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಹೇಳಿ. ಹಾಗೆ ನನಗೆ ಕಿರಣ್ ಅವರೇ, ನಾವು ಮಾತಾಡ್ತಿರುವಾಗ ನೇಪಾಳದ ಹಾಡನ್ನ, ನೇಪಾಳಿ ಸಾಂಗ್ ಅನ್ನು ಕೇಳುವಂತ
1: ಉಂಟಾಗಲಿ,
0: ಒಂದು ಪ್ಲೇ ಮಾಡುವಲ್ಲ?
1: ಮಾಡುವ,
0: ನೋಡಕ್ಕೆ ಹೇಗಾಗ್ತದೆ ಅಂತ ಕೇಳುವ. ಎಸ್,

0: ಎಸ್, ಒಂದು ನೇಪಾಳಿ ಹಾಡನ್ನು ಕೇಳ್ತಾ ಬಂದ್ರಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಲ್ವಾ? ಕಿರಣ್ ಅವರು ಹೇಗಿತ್ತು ಸಾಂಗ್?
1: ಸೂಪರ್ ಸೂಪರ್, ಕೇಳ್ಬೇಕಾದ್ರೆ ಭಾರಿ ಖುಷಿ ಆಗ್ತದೆ. ಅಂತ ಹೇಳಿದ್ರೆ ಒಂದ್ಸಲಿ ಕೇಳಿದ್ರೆ ಮತ್ತೊಮ್ಮೆ ಕೇಳೋಣ ಅಂತ ಆಗ್ತದೆ. ಈಗ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡ್ತಾರ ಅಂತ
0: ಸಾಂಗ್ ಅನ್ನು ಕೇಳಿ, ಚೆನ್ನಾಗಿದೆ. ಓಕೆ, ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಾನು
0: ಕುಸುಮಾಕರ್ ಕುಸುಮಾಕರ್.
2: ನಮಸ್ಕಾರ.
1: ನಮಸ್ತೆ ನಮಸ್ತೆ ಅಣ್ಣ.
2: ಒಂದು ನೇಪಾಳದ ಅಂಬಾ,
0: ಅದೇ
2: ಹಸು,
0: ಹಸು ರಾಷ್ಟ್ರೀಯ ಪ್ರಾಣಿ ಅದೇ.
2: ನಮ್ಮ ದೀಪಾವಳಿಗೆ ಪೂಜೆ ಅಲ್ಪು ಅಪ್ಪಳು ಡೈಲಿ ಪೂಜೆ ಅಲ್ಪು
0: ಡೈಲಿ ಪೂಜೆ ಅಲ್ಪು.
2: ಓಕೆ
0: ಕುಸುಮಾಕರ್ಣ, ಥ್ಯಾಂಕ್ ಯು. ಹಾಗೆ ಅನೇಕ ಜನ ಕಳಿಸಿದ್ದಾರೆ ನನಗೆ, ಇಲ್ಲಿಂದ ರಾಯಚೂರಿಂದ ಯಾದವ್ ಅವರು ಕಳಿಸಿದ್ದಾರೆ. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಹಸು ಆಗಿದೆ. 2015 ನೇಪಾಳದ ಹೊಸ ಸಂವಿಧಾನವನ್ನು ಜಾರಿಗೆ ತಂದಾಗ ಹಸುವನ್ನು ಅಧಿಕೃತ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಿಸಲಾಯಿತು. ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಹಾಗೇನೆ ಅಮ್ಮಣ್ಣಿ ಅವರು, ಅಪೂರ್ವ ಅವರು, ಜಯರಾಮ್ ಎಣ್ಮೂರ್ ಅವರು, ಮೇಘ ಅವರು, ಎಲ್ಲರೂ ಕೂಡ, ಸಿ ಡಿ ಚಂದ್ರಶೇಖರ್ ಅವರು, ಎಲ್ಲರೂ ಕೂಡ ಉತ್ತರಗಳನ್ನು ಕಳಿಸಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ಶ್ರೀ ಗುರು ಗೌರಂಗ ಗದಧಾ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಅದ್ವೈತ ಶ್ರೀವಾಸಾದಿ ಗೌರ ಭಕ್ತವೃಂದ, ಹರೇ ಕೃಷ್ಣ, ರಾಧೆ ರಾಧೆ, ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಾ ಇದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಗದ್ದೆ ಮಂಜುನಾಥಿ ಕಾತ್ಯಾನಿ ಮಂಗಳಾಂಬಿಕೆಯ ಮಂಗಳೂರಿಂದ. ಮೊಟ್ಟ ಮೊದಲು ಜನ್ಮಾಷ್ಟಮಿಯ ಶುಭಾಶಯ, ಮತ್ತೆ ಹಾಗೆ ರಾಧಾಷ್ಟಮಿ ಕೂಡ ಬರ್ತಾ ಇದೆ, ಅಥವಾ ಎಲ್ಲ ಬಾಂಧವರಿಗೆ ಶುಭಾಶಯಗಳು. ಇದನ್ನ ಅತಿಥಿ ಅವರಿಗೂ ಶುಭಾಶಯಗಳು. ಮತ್ತೆ ಅದೇ ಈ ಸ್ಮರಾಮಿ ರಾಧಂ ಕರುಣಾ ಭರದ್ರಂ ತಥೋ ಮಮನ್ಯ ಅಸ್ತಿ ಗತಿರ್ನ ಕಾಪಿ, ರಾಧೆ ರಾಧೆ. ಸರ್, ಇದು ಏನಂದ್ರೆ ಈಗ ಸ್ಥಾವರಣಾಂ ಹಿಮಾಲಯ ಅಂತ ಹೇಳ್ತಾರೆ. ಈ ಇದು ಕಾಠ್ಮಂಡು ಇದೆಯಲ್ಲ, ಅದು ವಿಭೂತಿ ಯೋಗ ಭಗವದ್ಗೀತೆಯಲ್ಲಿ ಇದೆ. ಅದು ಪರ್ವತ ನನ್ನ ಇನ್ನೊಂದು ರೂಪ, ಅದು ಭಗವಂತನ ದೇವೋತ್ತಮನ. ಹಾಗೆ ಅಲ್ಲಿ ಬಹಳ ನೀವು ಈಗ ವರ್ಣಿಸಿದ್ದಿ ಸೌಂದರ್ಯ, ಬಹಳ ಪ್ರಾಕೃತಿಕ ಸೌಂದರ್ಯದ ಜಾಗ ಇದೆ. ಇದನ್ನ ನಾವು ನಿಜವಾಗಿ ಸರಿ ತಿಳ್ಕೊಳ್ಬೇಕಂದ್ರೆ, ನಮ್ಮ ಒಬ್ರು ಗಾಡ್ ಬ್ರದರ್ ಇದ್ದಾರೆ ಕೃಷ್ಣ ಕಾರುಣ್ಯ ಅಂತ, ಅವರು ಒರಿಜಿನಲಿ ಫಿಲಿಪೈನ್ಸ್ ಅವರು. ಅಲ್ಲಿ ಒಂದು ಶಾಖಾ ಮಠ ಮಾಡಿದ್ದಾರೆ ಕಾಠ್ಮಂಡುವಲ್ಲಿ. ಬಹಳ ಜನ ರಾಧೆಯ ಭಕ್ತರಿದ್ದಾರೆ ಅಲ್ಲಿ. ಅದು ನೀವು ಭಕ್ತ ಬಾಂಧವ್ .org ಅಂತ ನೋಡಿದ್ರೆ ರಾಧಾ ಕುಂಜ್ ಅಂತ ಇದೆ, ವೃಂದಾವನದ್ದೊಂದು ಶಾಖಾ ಮಠ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ ಅಲ್ಲಿಯ ಸೌಂದರ್ಯ ಎಲ್ಲ, ಹೃದಯ ಸೌಂದರ್ಯ, ಖಾಲಿ ಪ್ರಾಕೃತಿಕ ಅಲ್ಲ, ಅಲ್ಲಿಯದ್ದು ಜನರ ಹೃದಯ ಸೌಂದರ್ಯ ಕೂಡ ಬಹಳ ಚೆನ್ನಾಗಿ. ಅದು ಎಲ್ಲ ಹರಿಕತೆ ಕೀರ್ತನೆ ಇದಕ್ಕೆಲ್ಲ ಬರ್ತಾ ಇರ್ತಾರೆ.
0: ಸಂತೋಷ ಸರ್, ನಿಮ್ಮ ಎಲ್ಲ ಮಾಹಿತಿಗಾಗಿ.
3: ನೀವು ಕೇಳಿದ ಪ್ರಶ್ನೆ ಅದು ಅದೇ ಹಸು ಇರಬಹುದು ಅಂತ ನನ್ನ ಗೋಮಾತೆ ಅಂತ ನನ್ನ ಒಂದು.
0: ರೈಟ್ ಆನ್ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.
3: ರಾಧೆ ರಾಧೆ ರಾಧೆ ರಾಧೆ, ಹರೇ ಕೃಷ್ಣ, ಹರೇ.
1: ಧನ್ಯವಾದ.
0: ನೋಡಿ
1: ಒಂದು ವಿಷಯ ಹೇಳ್ತಾ ಇದ್ದೆ, ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ ಅಂತ. ಅಲ್ಲಿ ಬೇರೆ ಬೇರೆ ಪ್ರಾಣಿ ಬಗ್ಗೆ ಹೇಳಿದ್ರೆ, ಒಂದು ಪ್ರಾಣಿ ಬಗ್ಗೆ ನಂಗೆ ಹೇಳಲಿಕ್ಕೆ ಮರ್ತೋಯ್ತು. ಅಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ, ರೈನೋಸರಸ್ ಇರೋದು ಅಲ್ಲಿ ಹೈಯೆಸ್ಟ್. ಒಂದೇ ಕೊಂಬಿರುವಂತಹ ರೈನೋಸರಸ್ ನೋಡಲಿಕ್ಕೆ ತುಂಬ ಸಿಗ್ತದೆ ನಮಗೆ. ಸಫಾರಿ ಮಾಡಬೇಕಾದ್ರೆ ಅದನ್ನು ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ. ಹಾಗೆ ಇನ್ನೊಂದು ವಿಶೇಷತೆ ನೇಪಾಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳ ಫ್ಲ್ಯಾಗನ್ನು, ಧ್ವಜವನ್ನು ನೋಡಿದ್ರೆ ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಇರ್ತದೆ ನಮ್ಮ ಭಾರತದ ಫ್ಲ್ಯಾಗಿಗೆ. ಆದರೆ ಬೇರೆಯೇ ಒಂದು ಶೇಪಲ್ಲಿರುವಂತಹ ಒಂದೇ ಒಂದು ದೇಶದ ಫ್ಲ್ಯಾಗ್ ಅಂತ ಹೇಳಿದ್ರೆ ಅದು ನೇಪಾಳ ದೇಶದ್ದು. ನೀವು ಒಂದು ಗೂಗಲ್ ಮಾಡಿ ನೋಡಿ, ಅವರ ಫ್ಲ್ಯಾಗ್ ಭಾರಿ ವಿಶೇಷವಾಗಿದೆ. ಅದು ಎರಡು ಟ್ರಯಾಂಗಲ್ ಥರ ಆಗಿದೆ. ಸೊ ಅಂತಹ ಒಂದು ವಿಶೇಷ ಇರುವಂತಹ ಒಂದು ದೇಶ. ಅದರ ಜೊತೆಗೆ ಗೌತಮ ಬುದ್ಧ ಅವರ ಬರ್ತ್ ಪ್ಲೇಸ್ ಇರೋದು ಕೂಡ ನೇಪಾಳದಲ್ಲಿ, ಲುಂಬಿನಿ ಅಂತ ಹೇಳೋ ಪ್ಲೇಸ್ನಲ್ಲಿ. ಇಲ್ಲಿಗೂ ಕೂಡ ನೀವು ಹೋಗ್ಬೋದು. ಇಲ್ಲಿ ಒಳಗೆ ಮಾತ್ರ ಕ್ಯಾಮರಾ ಫೋಟೋ ತೆಗಿಲಿಕ್ಕೆಲ್ಲ ಬಿಡೋದಿಲ್ಲ, ಬಟ್ ಬರ್ತ್ ಪ್ಲೇಸ್, ಎಕ್ಸಾಕ್ಟ್ ಬರ್ತ್ ಪ್ಲೇಸ್ ಎಲ್ಲಿದೆ ಅಲ್ಲಿ ಒಳಗೆ ಹೋಗಿ ಒಂದು ಸುತ್ತು ಹೊಡೆದು ಬರ್ಬೋದು. ಅಂಥ ಒಂದು ಚಂದದ ಪ್ಲೇಸ್, ತುಂಬ ದೊಡ್ಡ ಜಾಗದಲ್ಲಿದೆ. ಸೊ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿಗೆ ಲೈನಲ್ಲಿ ಹೋಗಬೇಕು, ಒಳಗೆ ಹೋಗಿ ಒಂದು ಸುತ್ತು ಹೊಡೆದು ಹೊರಗೆ ಬರಬೇಕು. ಅಲ್ಲಿ ಸ್ಟೋರಿ ಎಲ್ಲ ಹೇಳ್ತಾರೆ, ಏನಾಗಿದ್ದಿಲ್ಲಿ, ಏನಿತ್ತು, ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೂಡ ಜನ ಇದ್ದಾರೆ. ಹಾಗಾಗಿ ಅಲ್ಲಿಂದ ಮತ್ತೆ ಗೋರಖ್ಪುರ ತುಂಬ ಹತ್ತಿರ ಆಗ್ತದೆ. ಸೊ ಹಾಗೆ, ಸೊ ಚಂದ ಜಾಗಗಳು.
0: ಸೊ ಈಗಂತೂ ಒಂದಿಷ್ಟು ಸಮಯದಿಂದ ಜನರಲ್ಲಿ ಸ್ವಲ್ಪ ಭಯ ಕೂಡ ಬಂದಿದೆ ಅಲ್ವಾ, ಯಾವುದೇ ಟೂರ್ಗೆ ಹೋಗೋದು ಅಂತ ಹೇಳಿದರೆ. ಅದು ಹೆಚ್ಚು ಸಮಯ ಇರುವುದಿಲ್ಲ, ಮತ್ತೆ ಜನರು ಮರೆತು ಬಿಡ್ತಾರೆ ಅದನ್ನು, ಹಾಗೆ ಆಗಿದೆ ಅಂತ. ಮತ್ತೆ ಪ್ರವಾಸೋದ್ಯಮ ಅನ್ನೋದು ಅದು ಮುಂದುವರಿಯುತ್ತದೆ, ಅದು ಹರಿಯುವ ನೀರಿದ್ದಾಗಿ ಅಲ್ವಾ.
1: ಅಲ್ಲ, ಪ್ರತಿ ಸಲ ಏನು ಅಂತ ಹೇಳಿದ್ರೆ, ಈಗ ಹೆದರಿಕೆನೆ. ಈ ಟಿಕೆಟ್ ಫಸ್ಟೇ ಒಂದು 5-6 ತಿಂಗಳು ಬುಕ್ ಮುಂಚೆ ಮಾಡಿದರೆ, ನಾವು ಯಾವ್ದಾದ್ರು ಜಾಗಕ್ಕೆ ಹೋಗಬೇಕು ಅಂತ ಹೇಳಬೇಕಾದ್ರೆ, ಏನಾದರೂ ಒಂದು ಸಣ್ಣ ಸಣ್ಣ ಸಮಸ್ಯೆಗಳು, ಮತ್ತೆ ಡೈಲಿ ನ್ಯೂಸ್ ನಲ್ಲಿ ಅಂತದೇ ಕಾಣುದು, ಇವತ್ತು ಅಲ್ಲಿ ಚಂಡಮಾರುತ ಬಂತಂತೆ, ಮಳೆ ಜಾಸ್ತಿ ಬಂತಂತೆ ಅಂತ. ಸೊ ಏನೋ ಒಂಥರ ಪ್ರಿಕಾಷನ್ಸ್ ನಾವು ಕೂಡ ತಗೊಳ್ಬೇಕು, ನೇಚರ್ ಜೊತೆ ನಾವು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಮೆಸೇಜ್ ಕೊಡ್ತಿದ್ಯಾ ಅಂತ ನೇಚರ್ ಅಂತ ಅನಿಸ್ತಾ ಇದೆ.
0: ಎಸ್ ಕೇಳಿದ್ರೆ ನಿಮ್ಮಲ್ಲೂ ಕೂಡ ಏನಾದರೂ ಸಂಗತಿಗಳಿದ್ರೆ ಹೇಳ್ಬೋದು, ಹಾಗೆ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನು ಕೂಡ ಕೇಳ್ಬೋದು ನೇಪಾಳದ ಬಗ್ಗೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಇದರಿಂದ ಸುದ್ದಿಯನ್ನು ಹೇಳಬೇಕು ಏನೆಲ್ಲ ಇದೆ ಅಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ ಅರ್ಜಿ ಅಭಿಷೇಕ್.

ಸಂಜೆ ಕೇಳ್ತಿರೋದು ರೇಡಿಯೋ ಸಾರಂಗ 7.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪ ರಪ ನೋಡ್ತಾ ಬರೋಣ. ಇವತ್ತಿನ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಹಾಗೇನೆ ಹುಂಡೈ ಕಾರಿನ ದರ ಏರಿಕೆ ಸೇರಿ ಸೆಪ್ಟೆಂಬರ್ 1 ಅನೇಕ ನಿಯಮಗಳು ಬದಲಾಗಿದೆ ಅನ್ನುವುದನ್ನ ಇವತ್ತಿನ ಸುದ್ದಿ ನಮಗೆ ಏನು ಒಂದಿಷ್ಟು ಸುದ್ದಿಗಳು ಬರ್ತಾ ಇದೆ. ಇನ್ನು GST ಸಂಗ್ರಹ ಶೇಕಡ 15% ಜಿಗಿತ್ಸ, ಆಗಸ್ಟ್ನಲ್ಲಿ 2 ಲಕ್ಷ ಕೋಟಿ ವರಮಾನ ಬಂದಿದೆ ಅನ್ನೋದು ಮತ್ತೊಂದು ಇವತ್ತು ನಮಗೆ ನೋಡ್ತಾ ಇರುವಂಥ ಸುದ್ದಿ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವಂಥ FIR ಸುಪ್ರೀಂ ಕೋರ್ಟ್ ಮಂಗಳವಾರ ರದ್ದುಪಡಿಸಿ ಇದರ ಬೆನ್ನಲ್ಲೇ ಸೆಪ್ಟೆಂಬರ್ 5 ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನಾ ರ್ಯಾಲಿಯನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹಿಂಪಡೆದಿದೆ ಅನ್ನೋದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಹಬ್ಬದ ಋತುವಿನ ಆರಂಭಕ್ಕೂ ಮುನ್ನವೇ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ವಾಣಿಜ್ಯ ನಗರಿ ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಎಮ್ಮೆ ಹಾಲಿನ ದರ ಲೀಟರ್ಗೆ 9 ರೂಪಾಯಿ ಹೆಚ್ಚಾಗಿದೆ, ಪರ್ ಲೀಟರ್ಗೆ 102 ರೂಪಾಯಿ ತಲುಪಿದೆ ಅನ್ನುವಂಥದ್ದು ಮತ್ತೊಂದು ಸುದ್ದಿ. ಇನ್ನು ರಾಜಧಾನಿ ಕೀವ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ರಷ್ಯಾ ಪಡೆಗಳು ನಡೆಸಿದ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯಲ್ಲಿ 12 ಮೃತಪಟ್ಟಿದ್ದು 20 ಜನ ತೀವ್ರವಾಗಿ ಗಾಯಗೊಂಡಿರುವಂಥ ಒಂದು ಅಂತಾರಾಷ್ಟ್ರೀಯ ಸುದ್ದಿ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನು ಪ್ರಧಾನಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭಾರತವನ್ನು ವಿಶ್ವದ ಮುಂಚೂಣಿ ದೇಶವನ್ನಾಗಿ ಮಾಡಲು ಸ್ವದೇಶಿ ಹಾಗೂ ವೋಕಲ್ ಫಾರ್ ಲೋಕಲ್ ತತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಅನ್ನೋದನ್ನು ಹೇಳಿದ್ದಾರೆ. ಹಾಗೆಯೇ ಚಿನ್ನ ಖರೀದಿ, ವಿದೇಶ ಪ್ರವಾಸಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ ಅನ್ನೋದನ್ನು ಕೂಡ ಪ್ರಧಾನಿಯವರು ಹೇಳಿದ್ದಾರೆ. ಸೊ ನೇಪಾಳಕ್ಕೆ ಹೋಗ್ಬೋದು ಅನಿಸುತ್ತೆ, ಅದು ಭಾಳ ಹತ್ತಿರ ಇದೆ ಅಂತ ನಾವು ಮಾತಾಡಿದ್ವಿ. ಇನ್ನು ಉದ್ಯಾನವನಗಳನ್ನು ಅದರ ಜಾಗವನ್ನು 5% ಬಳಕೆ, ಸದನದಲ್ಲಿ ಚರ್ಚಿಸೋಣ ಅದರ ಬಗ್ಗೆ, ವ್ಯಕ್ತವಾಗಿ ಅದರ ಬಗ್ಗೆ ಏನೇನೋ ಎಲ್ಲ ಮಾತುಗಳನ್ನು ಹಬ್ಬಿಸಬೇಡಿ ಅಂಥೇಳಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ ಒಂದು ಹೇಳಿಕೆ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು KRS ಹೆಚ್ಚಿನ ನೀರು ಹೊರಕ್ಕೆ, ಕುಸಿದ ಜಲಾಶಯದ ಮಟ್ಟ, ಹೆಚ್ಚಿನ ನೀರು ಕಾವೇರಿ ನದಿ ಮೂಲಕ ಹೊರಬಿಡಲಾಗ್ತಿದೆ ಅನ್ನೋದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದು. ಇನ್ನು KPSC ಅಕ್ರಮಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ JDS ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಿದ್ದಾರೆ. ನೀಟ್ ಮಾದರಿಯಲ್ಲೇ KPSC ಅಕ್ರಮ ವಿರುದ್ಧ ಧ್ವನಿ ಕೂಡಿಸಿ ಅಂತ ಹೇಳಿ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರುವುದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್, ಹಾಗೇನೆ ಆರ್ಜೆ ಕಿರಣ್ ಅವರು ಜೊತೆಗಿದ್ದಾರೆ. ಮಾತಾಡ್ತಿದ್ವಿ ನೇಪಾಳದ ಬಗ್ಗೆ. ಇವತ್ತಂತೂ ತುಂಬಾ ಮಾತಾಡಿದ್ಯಾ. ಸೊ ಒಟ್ಟಿನಲ್ಲಿ ನಾವು ಒಂದು ರೌಂಡ್ ನೇಪಾಳಕ್ಕೆ ಹೋಗಿ ಬಂದಾಗೆ ಆಯ್ತು ಕಿರಣ್ ಅವರೇ.
1: ಹೌದು, ನಿಜ
0: ಅಲ್ವಾ? ಸೊ ನಾವು ಕೆಲವೊಮ್ಮೆ ದೂರ ದೂರದ ವಿಷಯ ಮಾತಾಡ್ತೀವಿ, ಹತ್ರದಲ್ಲೇ ಕೆಲವಿರುವಂತ ದೇಶಗಳ ಬಗ್ಗೆ ಮಾತಾಡೋದಿಲ್ಲ ಅಂತ ಅಲ್ವಾ?
1: ಕರೆಕ್ಟ್.
0: ಸೊ ಅಂತದನ್ನ ನೋಡ್ಬೇಕು ಅಂತ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಏನಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಏನೆಲ್ಲ ವಿಶೇಷತೆ
1: ತುಂಬಾ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅದು ಹೋಗಿ ಬಂದ್ರೇನೆ ಅದರ ಮಜಾ ಗೊತ್ತಾಗುತ್ತೆ. ಆದ್ರೆ ಮೊನ್ನೆ ಫ್ಲಡ್ ವಿಷಯ ಕೇಳಿ ನಿಜವಾಗ್ಲೂ ಬೇಜಾರಾಗ್ತದೆ. ತುಂಬಾ ಇಂಡಿಯಾದವ್ರು ಇದ್ರು ಅಂಡ್ ಅನ್ಎಕ್ಸ್ಪೆಕ್ಟ್, ಯಾರು ಕೂಡ ಈ ತರ ಒಂದು ಆಗ್ಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲಿವರೆಗೂ ಗೊತ್ತಿಲ್ಲ. ಸಿ ಸಿ ಟಿ ವಿ ದೃಶ್ಯ ಎಲ್ಲ ನೋಡ್ಬೇಕಾದ್ರೆ ಅವರವರಷ್ಟಕ್ಕೆ ಕೆಲಸ ಮಾಡ್ಕೊಂಡಿದ್ದಾರೆ. ಏನೋ ಒಂದು ನೀರಿನ ಶಬ್ದ ಬರ್ಬೇಕಾದ್ರೆ ಗೊತ್ತಾಗುವಂಥದ್ದು. ನಿನ್ನೆ ಕೂಡ ಒಂದು ಏನೋ ಕೆಲಸ ಮಾಡ್ತಾ ಇದ್ರು ಪ್ರಾಯ ಆದವರೆಲ್ಲ, ಆ ಶಬ್ದ ಕೇಳಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಓಡ್ಬೋದು? ಓಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ಕೇಪ್ ಆಗ್ಲಿಕ್ಕೆ ರೂಟೇ ಇರಲಿಲ್ಲ ಆ ಜಾಗದಲ್ಲಿ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅಷ್ಟೆಲ್ಲ ಫ್ಲಡ್ ಬಂದು ಮನೆಗಳು ಎಲ್ಲ ಬಿದ್ದೋಗಿದೆ, ಒಂದು ಮನೆ ಮಾತ್ರ ಹಾಗೆ ನಿಂತಿದೆ. ಹೌದು, ತುಂಬ ಬ್ಲೂ ಕಲರ್ ಒಂದು ಮನೆ, ನೀಲಿ ಬಣ್ಣದ ಮನೆ ಹಾಗೆ ನಿಂತಿದೆ. ಹೇ ಯಾಕೆ ಅಂತ ಹೇಳಿದ್ರೆ, ಅದರ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಈಗ ಎಷ್ಟೊಂದು ಫಾಸ್ಟ್ ಇದ್ದಾರೆ ಅಂತ ಹೇಳಿದ್ರೆ, ಈ ಎ ಎಲ್ಲ ಬಂದ ಮೇಲೆ ಇದರ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಕಾಂಕ್ರೀಟ್ನಲ್ಲಿ, ಅಲ್ಲಿ ಇಲ್ಲದ್ರೆ ವಿಶೇಷವಾಗಿ ಕಲ್ಲಲ್ಲೇ ಕಟ್ತಾರೆ. ಆ ಕಲ್ಲಲ್ಲಿ ಕಟ್ಟಿರೋದ್ರಿಂದ ಅದಕ್ಕೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ ಈ ನೀರು ಬಂದಾಗೆಲ್ಲ ತಡ್ಕೊಳ್ಳಿಕ್ಕೆ. ಆದರೆ ಆ ಮನೆಯನ್ನು ಏನೋ ವಿಶೇಷವಾಗಿ ಕಂಬಿಗಳನ್ನೆಲ್ಲ ಹಾಕಿ ಕಾಂಕ್ರೀಟ್ ಮಾದರಿಯಲ್ಲೇ ಅದಕ್ಕೆ ಫ್ರೇಮಿಂಗ್ ವರ್ಕ್ ಎಲ್ಲ ಮಾಡಿ ಕಟ್ಟಿರುವಂಥದ್ದು. ಅದರ ಪಕ್ಕದಿಂದ ನೀರು ಹರಿತಾ ಹೋಗಿದೆ. ಹಾಗೆ ಆ ಮನೆಯಲ್ಲಿ ಕೂಡ ಇದ್ದರು, ಜನ ಇದ್ದರು. ಸೊ ನೀರು ಸೈಡಿಂದ ಪಾಸ್ ಆಗಿದೆ, ಆ ಮನೆಗೆ ಏನೂ ಆಗಲಿಲ್ಲ. ಸೊ ಈಗ ಕೂಡ ಹಾಗೆ ನಿಂತಿದೆ ಆ ಮನೆ. ಸೊ ಅದರ ವಿಡಿಯೋಗಳೆಲ್ಲ ರೀಲ್ಸ್ನಲ್ಲಿ ಬರ್ತಾ ಇದೆ, ಯಾಕೆ ಆಗಿದೆ ಅಂತ. ತುಂಬ ತುಂಬ ವರ್ಷನ್ಗಳಿದೆ, ನಾನು ನೋಡಿದಂಥ ವರ್ಷನ್. ಈಗ ಹೀಗೆ ಕಾಂಕ್ರೀಟ್ ಕಂಬಿಗಳು ಇದ್ದಿದ್ರಿಂದ ಏನೂ ಆಗಲಿಲ್ಲ ಮನೆಗೆ ಅನ್ನೋ ನ್ಯೂಸ್ ಕೂಡ ಬರ್ತಾ ಇದೆ ಈಗ.
0: ಎಸ್, ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ. ಏನಾದರೂ ಒಂದು ಕ್ವಶನ್ ಇದೆಯಾ ಬಾಕಿ? ಅದು
1: ಒಂದು ಸಿಂಪಲ್ ಪ್ರಶ್ನೆ ಕೇಳುವ. ನೇಪಾಳ್ನ ರಾಷ್ಟ್ರೀಯ ಆಟ ಯಾವುದು ಅಂತ, ನ್ಯಾಷನಲ್ ಸ್ಪೋರ್ಟ್ ಯಾವುದು ಅಂತ. ಅಲ್ಲಿ ಕ್ರಿಕೆಟ್ ಫುಟ್ಬಾಲ್ ಕೂಡ ತುಂಬಾ ಆಡ್ತಾರೆ. ನಮ್ಮ ದೇಶದಲ್ಲಿ ಯಾವ ತರ ಆಟ ಆಡ್ತಾರೆ ಅದೇ ತರ ಆಟ ಆಡ್ತಾರೆ.
0: ವರ್ಲ್ಡ್ ಕಪ್ಗೆ ಒಂದು ಟೀಮ್
1: ಕೂಡಿತ್ತು. ಸೊ ನ್ಯಾಷನಲ್ ಸ್ಪೋರ್ಟ್ ಯಾವುದು,
0: ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಅಲ್ಲಿ ಹೆಚ್ಚು ಯಾವ್ದು ಆಡ್ತಾರೆ ಅಂತ, ಯಾವ್ದಲ್ಲಿ ನ್ಯಾಷನಲ್ ಗೇಮ್ ಅಂತ ಗೊತ್ತಿದ್ರೆ ಹೇಳಿ ಆಯ್ತಾ? ಕೊರೋನಾ ಮಾಡಿ ನೇಪಾಳದ ಬಗ್ಗೆ ಇವತ್ತು ಮಾತಾಡಿದ್ವಿ. ಕೆಲವು ಸಂದರ್ಭಗಳು ನಮ್ಮನ್ನ ಅಲ್ಲಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲ ಏನು ಕಾರಣ ಆಗುತ್ತೆ. ಈ ಸಲ ಒಂದು ಕಾರಣ ಫ್ಲಡ್ ಇರ್ಬೋದು ಅಲ್ವಾ, ಅಲ್ಲಿ ಬಂದಿದೆ ಅನ್ನುವಂಥ.
1: ಮತ್ತೆ ವಿಶೇಷ ಏನು ಅಂತ ಹೇಳಿದ್ರೆ, ಮೊನ್ನೆ ಒಂದು ಹೀಗೆ ನೋಡ್ತಾ ಇದ್ದೆ, ಮಾತಾಡ್ಬೇಕಾದ್ರೆ ನೆನಪಾಗ್ತಾ ಇದೆ ಅಲ್ಲ, ಈ 26 ಅಂತ ಹೇಳುವಂತ ಒಂದು ತಾರೀಕು ಇದೆ ಅಲ್ಲ, ಪ್ರತಿ ತಿಂಗಳಲ್ಲಿ ಕರೆಕ್ಟಾಗಿ ಡಿಸಾಸ್ಟರ್ಸ್ಗಳು ಏನಾಗಿದೆ ಅಂತ ನೋಡ್ಲಿಕ್ಕೆ ಹೋದರೆ 26 ತಾರೀಕು ತುಂಬ ಇಂಥದ್ದೆಲ್ಲ ತುಂಬ ಆಗಿದೆ ಅಂತ ಅದರದೇ ಒಂದು ಪೋಸ್ಟ್ ಬರ್ತಾ ಇದೆ. ನೀವು ಡಿಸೆಂಬರ್ 26 ಏನಾಗಿದೆ ಅಂತ ನೋಡ್ಬೋದು, ನವೆಂಬರ್ 26 ನೋಡ್ಬೋದು,
0: ಅಕ್ಟೋಬರ್
1: ಎಲ್ಲ. ಅಂದರೆ ಈಗ ಅಷ್ಟು ಫಾಸ್ಟ್ ಆಗಿದೆ ಅಂತ ಕಂಟೆಂಟ್, ಮುಂಚೆ ತುಂಬ ಕಷ್ಟ ಇತ್ತು ಅಂಥದ್ದೆಲ್ಲ ಹುಡ್ಕೋದು, ಈಗ ಬರ್ತಾ ಇದೆ ಇಂಥ ರೀಲ್ಸ್ಗಳೆಲ್ಲ.
0: ಕಾಲ್ ಇದ್ದಾರೆ, ನಮಸ್ಕಾರ.
2: ನಮಸ್ತೆ ಸರ್.
0: ನಮಸ್ತೆ ಹೇಳ್ಬೋದು ನಿಮ್ಗೆ ಉತ್ತರವನ್ನ. ಎನಿವೇಸ್, ತುಂಬಾ ಮಾತಾಡಿದೀವಿ ಇವತ್ತು ನಾವು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಶೆಕ್ಕೂರು.
0: ಜಯಪ್ರಕಾಶ್ ಶೆಕ್ಕೂರ್,
1: ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್, ನಿಮ್ಗೂ ಕೂಡ. ಕಿರಣ್ ಸರ್,
1: ನಮಸ್ಕಾರ ಸರ್.
3: ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ, ವಾಲಿಬಾಲ್ ಆಗಿರ್ಬೇಕು ಉತ್ತರ. ಮತ್ತೆ ಸರ್, ಕಿರಣ್ ಸರ್ ಹತ್ರ ಹಿಂದಿ ಮಾತಾಡ್ತಾರ ಸರ್? ಹೇಗೆ ಹಿಂದಿ ಮಾತಾಡ್ತಾರೆ?
1: ಹಿಂದಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಲ್ಲಿ ಎಲ್ಲರೂ ಮಾತಾಡ್ತಾರೆ. ಹೌದು,
0: ನೇಪಾಳಿ ಲ್ಯಾಂಗ್ವೇಜ್ ಕೂಡ ಇದೆ.
3: ನೇಪಾಳಿ ಅಂತ ಹೇಳಿ
0: ಹಿಂದಿ.
3: ಅದೇ ನೇಪಾಳದ ವಿಷಯ ಹೇಳುವಾಗ ಎಸ್ಕೇಪ್ ಆಗುದು ಹೇಳಿದಿರಿ, ನಾವು ಪ್ರಕೃತಿಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ಆ ಬಗ್ಗೆ ಸ್ವಲ್ಪ ಹೇಳಿ.
1: ಸಾಧ್ಯನೇ
3: ಯಾಕೆ? ಹೌದು,
1: ಅಲ್ಲ ಖಂಡಿತ. ಯಾಕೆಂತ ಹೇಳಿದ್ರೆ, ಅಲ್ಲಿ ಆಪ್ಷನೇ ಇಲ್ಲ, ಬೇರೆ ಏನೋ ಆಪ್ಷನೇ ಇಲ್ಲ. ನೀರು ತಗೊಂಡು ಸೀದಾ ಎಂತ ಮಾಡ್ಲಿಕ್ಕೆ, ಆ ಕಡೆ ಈ ಕಡೆ ಓಡ್ಲಿಕ್ಕೆ ಜಾಗನೇ ಇಲ್ಲ ಅಂತ ಹೇಳುದು. ನಾವು ಪ್ರಕೃತಿ ಮುಂದೆ ನಾವೇನಿಲ್ಲ, ಜೀರೋ. ಅದು ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರೆ ಆಯ್ತು, ಮುಗೀತು ಕತೆ.
3: ಅದೇ ಇನ್ನು ಕೂಡ ಸುರಂಗ ಮಾರ್ಗ ಮಾಡ್ತೇವೆ, ರೋಪ್ ವೇ ಮಾಡ್ತೇವೆ, ಏನೇನೋ ಮಾಡ್ತೇವೆ ಅಂತ ಹೇಳುವವರು ನಮ್ಮನ್ನ ಆಳುವವರು ಎಚ್ಚೆತ್ತುಕೊಳ್ಬೇಕಲ್ವಾ ಸರ್?
0: ಖಂಡಿತ ಖಂಡಿತ.
3: ಸರಿ ಸರ್, ಧನ್ಯವಾದ.
1: ಎಸ್ ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಅಲ್ವಾ. ಸೊ ಹೌದು, ನಾವೇ ಸುಪೀರಿಯರ್, ನಮ್ಮದಿಂದಲೇ ಎಲ್ಲವೂ ಅಂತ ಅಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಸೊ ಹೆಚ್ಚಿನ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಅನೇಕ ನಾವು ನೋಡಿದ್ದೇವೆ. ಈಗ ನಾವು ನೇಪಾಳ ಅಂತ ಹೇಳ್ತೇವೆ, ಆದರೆ ನಮ್ಮ ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲೂ ಮಡಿಕೇರಿ ಅಂತ ಊರುಗಳಲ್ಲಿ ಎಲ್ಲ ತುಂಬ ನೋಡಿದ್ದೇವೆ. ಅದನ್ನು ಸರಿಯಾಗಿ ನೋಡ್ತಾ ಹೋದರೆ ನಮ್ಮ ತಪ್ಪುಗಳು ತುಂಬ ಇದೆ ಅಂತ
1: ಇರ್ಬೋದು
0: ಅಲ್ವಾ. ಸೊ ಒಟ್ಟಿನಲ್ಲಿ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಅನ್ನೋದು ಮಾತ್ರ ಸತ್ಯ. ಸರಿಯಾದಂಥ ಉತ್ತರ
1: ವಾಲಿಬಾಲ್.
0: ವಾಲಿಬಾಲ್, ಎಸ್. ಅನೇಕ ಜನ ಕಾಲ್ ಮಾಡಿದ್ದೀರಿ, ವಾಟ್ಸಪ್ ಮಾಡಿದ್ದೀರಿ, ಉತ್ತರವನ್ನು ಕಳಿಸಿದಿರಿ, ತಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಏನೇನು ಹೊತ್ತಾಗಿದೆ, ಫೈನಲ್ ಕಿರಣ್ ಅವರೇ ಏನು ಹೇಳಲಿಕ್ಕೆ ಬಯಸುತ್ತೀರಿ?
1: ಅಲ್ಲ, ಒಂದು ಏನು ಅಂತ ಹೇಳಿದ್ರೆ ಈ ಫ್ಲಡ್ ವಿಷಯದಿಂದಾಗಿ ನಾವು ಇವತ್ತು ನೇಪಾಳ ಬಗ್ಗೆ ಮಾತಾಡುವ ಹಾಗೆ ಆಯಿತು. ಹಾಗೇ ನೇಪಾಳಿಗೆ ಈಗ ಏನು ಅಂತ ಹೇಳಿದ್ರೆ ಅವರಿಗೆ ಟೂರಿಸಮೇ ತುಂಬ ಮುಖ್ಯ. ನಾವು ಆಗಲೇ ಮಾತಾಡಿದ ರೀತಿಯಲ್ಲಿ ಟೂರಿಸಮ್ ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು ಅಂತ ಹೇಳಿದ್ರೆ ಜನ ಈಗ ಪ್ಲ್ಯಾನ್ ಮಾಡೋದು ಕಡಿಮೆ ಮಾಡಿರ್ಬೋದು. ಆದರೂ ನೇಪಾಳಿಗೆ ಹೋಗಿ ಒಮ್ಮೆ ನೋಡಬೇಕು ಅಂತ ಅಂತ ಪ್ಲೇಸ್ಗಳನ್ನು ನೋಡಬೇಕು. ನಮ್ಮ ದೇಶದ ಪಕ್ಕದಲ್ಲೇ ಇರುವಂತಹ ದೇಶ, ತುಂಬ ಜನ ಅಂದ್ಕೊಂಡಿರ್ತಾರೆ ನಮ್ಮ ದೇಶ ಮಾತ್ರ ನೋಡುವಂಥದ್ದು, ಬೇರೆಯಲ್ಲಿ ನಮಗೆ ಅವಕಾಶ ಸಿಗೋದಿಲ್ಲ ಅಂತ. ಆದರೆ ಸುಲಭವಾಗಿ ಹೋಗಲಿಕ್ಕೆ ಅವಕಾಶ ಇರುವಂತಹ ದೇಶ ಅಂತ ಹೇಳಿದ್ರೆ ನೇಪಾಳ ಅಂತ ಹೇಳಿದ್ರೆ ಗೌರ್ಮೆಂಟ್ ಎರಡು ಗೌರ್ಮೆಂಟ್ ಸೇರಿ ಅದಕ್ಕೆ ಬೇಕಾಗಿರುವಂತಹ ಪ್ರೊಸೀಜರ್ ಎಲ್ಲ ಮಾಡಿ ಸುಲಭ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಚಂದ ಇದೆ, ಒಂದು 4 ದಿವಸ ಸುತ್ತಾಡುವಂತಹ ಜಾಗಗಳಿದೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಈ ಸಫಾರಿಗಳನ್ನು ಮಾಡುವಂಥದ್ದು, ಫಾರೆಸ್ಟ್ ಹೋಗಿ ನೋಡುವಂಥದ್ದು, ಪ್ರಾಣಿಗಳನ್ನು ಹತ್ತಿರದಿಂದ ನೋಡುವಂಥದ್ದು ತುಂಬ ಖುಷಿ ಕೊಡ್ತದೆ. ಅದು ಅಂದರೆ ನೇಚರ್ನಲ್ಲಿ ಪ್ರಾಣಿಗಳು ಎಷ್ಟು ಆರಾಮವಾಗಿರ್ತದೆ ಅಂತ ಅಂತೇಳಿದ್ರೆ ಅಲ್ಲಲ್ಲಿ ಪಾಸ್ ಆಗ್ತಾ ಇರ್ತದೆ ಪ್ರಾಣಿಗಳು. ಅದು ಅಷ್ಟು ಅದಕ್ಕೆ ಟೈಮಿಂಗ್ಸ್ ಇದೆ, ಇಷ್ಟು 10 ಗಂಟೆಯಿಂದ 5 ಗಂಟೆ ತನಕ ಮಾತ್ರ, ಮತ್ತೆ ಅದಕ್ಕೆ ಅಲ್ಲಿ ಹೋಗ್ಲಿಕ್ಕಿಲ್ಲ ಸಫಾರಿಗೆ ಅಂಥ ಜಾಗ. ಮತ್ತೆ ಅಲ್ಲಿ ಒಂದು ಲೇಕ್ ಇದೆ, ತುಂಬ ಇಂಪಾರ್ಟೆಂಟ್ ಲೇಕ್ ನೇಪಾಳದು, ಫೇವಾ ಲೇಕ್ ಏನು ನನಗೆ ಕರೆಕ್ಟ್ ಹೆಸರು ನೆನಪು ಬರ್ತಾ ಇಲ್ಲ, ಬಟ್ ಅಲ್ಲಿ ಬೋಟಿಂಗ್ ಮಾಡುವಂಥದ್ದು ತುಂಬ ಚಂದ ಬೋಟಿಂಗ್. ಅದು ಅಲ್ಲಿಂದ ಒಂದು ಜಾಗಕ್ಕೆ ಹೋಗಿ ಪುನಃ ರಿಟರ್ನ್ ಬರುವಂಥದ್ದು, ಒಂದು 2-3 ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಒಂದು ಜಾಗ. ಮತ್ತು ಸಣ್ಣ ಫ್ಲೈಟ್ನಲ್ಲಿ ಆಚೆ ಈಚೆ ಹೋಗಲಿಕ್ಕೆ ಖುಷಿ ಆಗ್ತದೆ. ಮತ್ತು ಮೌಂಟ್ ಎವರೆಸ್ಟನ್ನು ನೀವು ದೂರದಿಂದ ಫ್ಲೈಟ್ನಲ್ಲೇ ನೋಡುವಂಥ ಅವಕಾಶ ಕೂಡ ಇದೆ ಅಲ್ಲಿ. ಸೊ ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ಮೇಲೆ ಮುಕ್ತಿನಾಥ ದೇವಸ್ಥಾನ ಏನೋ ಇದೆ ಕರೆಕ್ಟ್, ಈಗ ಅಂದರೆ 1.5 ವರ್ಷ ಆಯಿತು, ಅದಾದಮೇಲೆ ನಾನು ತುಂಬ ಪ್ಲೇಸಸ್ಗೆ ಹೋಗಿದ್ದೇನೆ. ಹಾಗೆ ಸಡನ್ ಇವತ್ತು ನಾನು ಹೀಗೆ ಬಂದಿದ್ದು, ನೀವು ನೇಪಾಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅದು ಕನೆಕ್ಟ್ ಆಯಿತು. ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹತ್ತಿರದಿಂದ ನೋಡುವಂಥ ಅವಕಾಶ ತುಂಬ ಹತ್ತಿರದಿಂದ ಕಾಣಿಸ್ತದೆ, ಫೋಟೋ ತೆಗಿಲಿಕ್ಕೆ ವಿಡಿಯೋ ತೆಗಿಲಿಕ್ಕೆ ಅಂಥ ಒಂದು ಜಾಗ. ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರುವಂಥ ಒಂದು ಪ್ಲೇಸಸ್ ಎಲ್ಲ ಅಲ್ಲಿ ಇದೆ
0: ಇದೆ ಅಂತ. ಎಸ್, ವೆರಿ ನೈಸ್,
1: ತುಂಬ ಖುಷಿ ಆಯಿತು ನನಗೂ ಕೂಡ ಸಾರಾಂಗಿಗೆ ಮತ್ತೊಮ್ಮೆ
0: ಎಲ್ಲೋ
1: 6 ತಿಂಗಳಿಗೆ ಒಮ್ಮೆ ಬರಬೇಕು ಅಂತ ಅನಿಸ್ತಾ ಇದೆ. ಈಗ
0: ಬೇರೆ ಕೆಲಸಕ್ಕೆ ಏನೋ ಬಂದಿದೆ, ನೀವು ಹೇಳ್ಕೊಂಡು ಬಂದು ನಾನು ಕೂತ್ಕೊಳಿಸಿ ಮಾತಾಡುವ ಅಂತ. ನಾವು ಕೂತ್ಕೊಂಡು ನೇಪಾಳದ ಬಗ್ಗೆ ಮಾತಾಡ್ತಿದ್ವಿ, ಸೊ ನಮಗೆ ಬಂತು ಟಾಪಿಕ್ ಅದ್ರ ಬಗ್ಗೆ ಮಾತಾಡುವ ಅಂತ. ಸೊ ಖುಷಿ ಆಯ್ತು ಕಿರಣ್,
1: ನನಗೂ ತುಂಬ ಖುಷಿ ಆಯಿತು.
0: ಹಿಂದೆ ಹೋದಾಗಾಯ್ತು.
1: ಹೌದು, ಖಂಡಿತ ಖಂಡಿತ.
0: ಸೊ ಈಗ ತಾನೊಬ್ರು ಕಾಲ್ ಮಾಡಿದ್ರು, ಯಾರು, ನಮ್ಮ ಸಿ ಟಿ ಚಂದ್ರಶೇಖರ್ ಅವರು ಹೇಳಿದ್ರು, ಅದು ಏನು ಆಪರೇಷನ್ ಡೈಮಂಡ್ ರಾಕೆಟ್, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಇಲ್ಲೇ ಶೂಟ್ ಆಗಿದೆ ನೇಪಾಳದಲ್ಲಿ, ಆಗುವುದಾದ್ರೆ ಒಂದು ಸಾಂಗ್ ಪ್ಲೇ ಮಾಡಿ, ಅದಕ್ಕೋಸ್ಕರ ಸಾಂಗ್ ಅನ್ನ ಪ್ಲೇ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ.
1: ಕೇಳ್ತಿದ್ರು,
0: ನಾನು ಆರ್ ಜೆ ಅಭಿಷೇಕ್, ಕಿರಣ್ ಅವರು ನಿಮ್ಗೆ ಹೇಳ್ತಾ ಇದ್ವಿ, ಟೇಕ್ ಕೇರ್, ಬಾಯ್.

ಈತನೇಟ ಕುಡುಪು ತಡ್ಪೆ ಬಟ್ಟಿ ಮುಂದಿನ ಪೂರ ಬೂರ್ಲೆಡ್ ನೈದ್ ಬೇಲೆ ಮಲ್ಪನಕ್ಲೊಟ್ಟುಗು ಪಾತ್ರ ಕತೆ ಕೆಂಡರ್. ಪಾತ್ರನ ನಡಪಾದ ಕೊರ್ನಾರ್ ಎಡ್ವರ್ಡ್ ಲೋಬೋ ತೊಕ್ಕೋಟು. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತ್ರೆಗ್ಲ ಸೊಲ್ಮಿಲು ಕೇನಂದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೊಟ್ಟನ್ನ ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂತೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮೋಕ್ರಸಿಯೊಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟು ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ ನಾಲ್ಕೂ ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ ನಾಲ್ಕೂ ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂಥೇಳಿ ಮೊದಲೇ ನಮಗೆ, ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಡ್ಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ ನಿರಂಜನ ಮತ್ತು ಕಯ್ಯೂರು, ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂಥೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲೇ ಜೈಲಿಗೆ. ನಾನು ಜೈಲಿಗೆ ಹೋಗಿ, ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಅದು ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕಯ್ಯೂರಿನ ಆ ವಿಪ್ಲವ ಏನಾಯ್ತಲ್ಲ ಆಗಲೇ ಹೇಳ್ತಾ ದಂಗೆ, ಸೊ ಕಯ್ಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕಯ್ಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು

ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತು ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ, ಅದಾದ ಮೇಲೆ ಅವರು ಬರೀತಾರೆ. 22 ವರ್ಷದ ನಂತರ ಅವರ ಮೇಷ್ಟರು ಮತ್ತು ಅವರು ಪಕ್ಕಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟರ್ಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರ ಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಅವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಅವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು, ಮತ್ತು ಆ ರೀತಿಯ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ, ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದ್ಸಲ ಒಂದು ಬೀಡಿ ಕಾರ್ಖಾನೆಗೆ ಹೋದೆ. ಸೊ ಬೀಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೊಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳೋದೇ ಬಿಡೋದಿಲ್ಲ ಅಂಥೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ ಅದು ಸರಿ, ಇವರೆಲ್ಲ ಬೀಡಿ ಕಟ್ಟಿದ್ರು, ಇವರಿಗೆ ಬೀಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದ್ರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು 10-10 ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ, ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ, ಅಷ್ಟೂ ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ, ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ, ನನಗೆ ಯಾವತ್ತೂ ಕೂಡ ಕಯ್ಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕಯ್ಯೂರನ್ನು ಕಾಡ್ತಾ ಇದ್ದಿದ್ದ ಆ ಕಯ್ಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕಯ್ಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು, ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ, ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ, ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ.
ಯಾಕೆ ಅಂತಂದರೆ ಅದನ್ನು ನಾನು

ಆ ಕಾಲು ಅಲ್ಲಿಟ್ಟಾಗ ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂತೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತಷ್ಟೇ ಅಲ್ಲ, ಎಲ್ಲರೂ ಕೂಡ ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ, ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ, ಅದು ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ ವೀರ ಸ್ತೂಪಗಳು, ಸೊ ಎಲ್ಲವುದು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಇವತ್ತಿಗೂ ಕೂಡ ಆ ಕೈಯೂರಿನ ಕಥೆಯನ್ನು ಹೇಳ್ತಾ ಬಂದಿದೆ. ಸೊ ನನಗೆ ನಾನೇನಂತಂದರೆ ಪಿ ಸಾಯಿನಾಥ್ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪತ್ರಿಕೋದ್ಯಮದ ಒಂದು ಭಿನ್ನ ಪಥಿಕಾ ಆತ, ಬೇರೆ ದಾರಿಯಲ್ಲಿಯೇ ನಡೆದು ಪತ್ರಿಕೋದ್ಯಮವನ್ನು ಮಾಧ್ಯಮವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು ನಾನು ಕನ್ನಡಕ್ಕೆ ಕೊನೆಯ ಹೀರೋಗಳು ಅನ್ನುವ ಹೆಸರಲ್ಲಿ ಅನುವಾದ ಮಾಡಿದ್ದೇನೆ. ಸೊ ಆ ಕೊನೆಯ ಹೀರೋಗಳು ಏನು ಅಂತಂದರೆ ಸಾಯಿನಾಥ್ ಅವರು, ಅವರು ಹೇಳ್ತಾರೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾವಿರಾರು ನದಿಗಳು ಸೇರಿಕೊಂಡು ಬಂತು ಅಂತ. ಮತ್ತು ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅಂತ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡಿನಲ್ಲಿ ಬರ್ತದಲ್ಲ, ತೇಟ್ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದು ಒಬ್ಬರ ಹೋರಾಟ ಆಗಿರಲಿಲ್ಲ, ಪ್ರಮುಖರ ಹೋರಾಟ ಆಗಿರಲಿಲ್ಲ, ಈ ರೀತಿ ಅನಾಮಿಕರು

ಏನಂತಂದರೆ, ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂಥೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂಥೇಳಿ, ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ, ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂಥೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ, ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕ

ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು. ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ. ಅವರು ಬಂದ ಕಾರಣಕ್ಕೆ ಗಾಂಧಿ ಆಗಿಬಿಟ್ಟೆ. ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು. ನಾನು ಶಿಕ್ಷಣ ಪಡಿಬೇಕಾ, ಹೋರಾಟವನ್ನು ಮಾಡಬೇಕಾ ಅಂಥೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆ ಜೊತೆಗೇ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ. ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನಂತಂದರೆ ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕಯ್ಯೂರಿಗೆ ಹೋದಂಥ ಸಂದರ್ಭ, ಕಯ್ಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯಿ ಅವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲಿಗೇರಿಸ್ತಾರೆ. ಸೊ ಈ ರೀತಿಯ ಕಥೆಗಳೆಲ್ಲ ಇದೆಯಲ್ಲ. ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ, ಆನೆಯನ್ನು ಮಣಿಸಿದ ಮಿಡತೆಗಳು ಅಂತ ಸಂಬಂಧಪಟ್ಟ ಹಾಗೆ. ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ, ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ. ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕಯ್ಯೂರು ಇಷ್ಟ ಆಯಿತು ಅಂತ ಅನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನಂದರೆ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕಯ್ಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗೆ ಇಷ್ಟ ಆಗಿದೆಯೇನೋ, ಯಾಕೆಂದರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಆ ನಂತರದ ಹೋರಾಟದಲ್ಲಿದ್ವಿ, ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟ್ ಏನೋ ಅನ್ನಬೇಕಾದ್ರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕಯ್ಯೂರಿಗೆ ಹೋಗೋಣ, ಚಿರಸ್ಮರೆಯನ್ನು ಓದೋಣ, ಕಯ್ಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ, ಎಲ್ಲ ಯಂಗ್ಸ್ಟರ್ಸು
ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾ

ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ, ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ. ಏನಂತಂದರೆ ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ. ಇಲ್ಲ, ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವರು ಫಸ್ಟ್ ಮಾಡಿದ್ದು ಕೊಂಡುಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ ಮೂರು ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದ ಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು. ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು ಸೊ ಇಲ್ಲಿಂದ ಅವರು ಟ್ರೈನನ್ನು ಹತ್ತಿ ಅಲ್ಲಿಗೆ ಹೋಗಿ ಚರ್ವತ್ತೂರಿಗೆ, ಅಲ್ಲಿಂದ ಕಯ್ಯೂರಿಗೆ ಹೋಗಿ ಆ ಕಯ್ಯೂರಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಸೊ ಇಡೀ ಒಂದು ಆ ವೀರ ಸ್ತೂಪ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆ ನಾಲ್ಕು ಜನ ಏನು ಗಲ್ಲಿಗೇರಿರ್ತಾರೆ. ಸೊ ಆ ಗಲ್ಲಿಗೇರಿದವರಿಗೆ ಘೋಷಣೆಯನ್ನು ಮೊಳಗಿಸ್ತಾರೆ ಏನಂತಂದರೆ, ಅಂದಿನ ನಿಮ್ಮಯ ರಕ್ತ ಇಂದಿನ ನಮ್ಮಯ ರಕ್ತ ಅಂತೇಳಿ. ಅಂದರೆ ಇವತ್ತಿನ ಜನ್ರೇಷನ್ ಕೂಡ ಸೊ ಅದಕ್ಕೆ ಸೇಮ್ ಸಫರಿಂಗ್ ಇದೆ, ಸೇಮ್ ಕನಸುಗಳಿದೆ, ಸೇಮ್ ರೀಡಿಂಗ್ ಇದೆ. ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋವರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿಯೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಒಂದು ಚಿರಸ್ಮರಣೆ ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಕಯ್ಯೂರು ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಸೊ ಅಂತಹದೇ ರೀತಿಯಲ್ಲಿ ಅದರ ಪ್ರವಾಹ ಇನ್ನೂ ಕೂಡ ಈ ಶಾಲ್ಮಲೆ ಅಂತ ಹೇಳ್ತೀವಲ್ಲ, ಸೊ ಅದು ಇದೆ ಆದರೆ ಇಲ್ಲ ಗೊತ್ತಿಲ್ಲ. ಸೊ ಹಾಗೆ ಅದು ಸದ್ದಿಲ್ಲದೆ ಅದು ಒಂದು ರೀತಿ ಜುಳು ಜುಳು ಅರಿತಾ ಇದೆ ಅನ್ನೋ ರೀತಿಯಲ್ಲಿ, ಆ ಶಾಲ್ಮಲೆಯ ರೀತಿಯಲ್ಲಿ ಈ ಚಿರಸ್ಮರಣೆ ಮತ್ತು ನಿರಂಜನರ ಪ್ರಭಾವ ಅದು ಯಾವತ್ತಿಗೂ ಅರಿತನೇ ಇದೆ ಅಂತ ಅನ್ನಿಸ್ತು. ಸೊ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೊಂದು ಮೆಸೇಜ್ ಬಂತು, ನೋಡಿದ್ರೆ ನಾಟ್ ಡಿಸೋಸ ಅವ್ರದ್ದು ಏನಂತಂದರೆ, ಸದ್ಯ ನೀವಾದರೂ ಕಯ್ಯೂರಿಗೆ ಕಾಲಿಟ್ರಲ್ಲ, ನಾನು ಇಡಬೇಕು ಅಂತ ತುಂಬ ವರ್ಷಗಳಿಂದ ಯೋಚನೆ ಮಾಡಿದ್ದೆ ಅಂತ ಬಂತು. ಸೊ ಅದಾದಮೇಲೆ ವೇಣುಗೋಪಾಲ್ ಶೆಟ್ಟಿ ಅಂತ ಅವರೊಬ್ಬರು ಟೆಲಿವಿಷನ್ನಲ್ಲಿ ದೊಡ್ಡ ಜರ್ನಲಿಸ್ಟ್ ಅವರು, ಸೊ ಅವರೊಂದು ಮೆಸೇಜ್ ಮಾಡಿದರು, ನೀವು ಬರೆಯುವುದನ್ನು ನೋಡಿ ನಾನು ತಕ್ಷಣವೇ ಕಯ್ಯೂರಿಗೆ ಹೋಗಿ ಓಡಾಡಿ ಬಂದೆ ಅಂತ. ಅಂದರೆ ಎಲ್ಲೆಲ್ಲೆಲ್ಲೆಲ್ಲೇನೇನು ಪ್ರಭಾವ ಆಗ್ತಾ ಇದೆ ಅಂತ. ಮತ್ತು ಇಷ್ಟೆಲ್ಲದರ ಮಧ್ಯದಲ್ಲಿ ಒಂದು ಘಟನೆ ನನಗೆ ತಾಕ್ತು ಏನಂತಂದರೆ, ಪುನೀತ್ ಅಭಿನವ್ ಅನ್ನುವ ಹೆಸರಿನ ಹುಡುಗ, ಈ ಜನರು ಹೋದ್ರಲ್ಲ ಅಲ್ಲಿಗೆ ತಂಡ, ಅದರಲ್ಲಿರ್ತಾರೆ ಆ ಹುಡುಗರ ತಂಡದಲ್ಲಿ. ಸೊ ಕಯ್ಯೂರಿಗೆ ಭೇಟಿ ಕೊಡೋಣ ಅನ್ನುವ ಚಳವಳಿ ಆಯಿತಲ್ಲ ಅದರಲ್ಲಿ, ಅಲ್ಲಿ ಹೋಗಿ ಘೋಷಣೆ ಹಾಕಿದ ಮೇಲೆ ಆ ಪುನೀತ್ ಭಾರ್ಗವ್ ಅನ್ನುವ ಹುಡುಗ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಭಾರ್ಗವ ಕಿತ್ತಾಕಿ ಪುನೀತ್ ಅಪ್ಪು ಅಂತ ತನ್ನ ಹೆಸರನ್ನು ಬದಲು ಮಾಡಿಕೊಳ್ತಾನೆ. ಆ ಅಪ್ಪು ನೇಣಿಗೆ ಏರಿದಂತಹ ಒಬ್ಬ ಹೋರಾಟಗಾರ, ಅವನ ಹೆಸರು ಇವತ್ತಿಗೂ ನೀವು ನೋಡಿ ಫೇಸ್ಬುಕ್ಕಲ್ಲಿ ಪುನೀತ್ ಅಪ್ಪು ಅಂತಲೇ ಇದೆ. ಮತ್ತು ಅವನು ಇವತ್ತಿಗೂ ಕೂಡ ಜನಪರವಾಗಿ

ನಮ್ಮನ್ನು ಒಬ್ಬ ಬಳಕೆದಾರನನ್ನಾಗಿ ಮಾಡಿದೆ. ನಾವು ಇವತ್ತೆಲ್ಲರೂ ಕೂಡ ಮಾರಾಟಗಾರರ ಕಣ್ಣಲ್ಲಿ ನಾವು ಮನುಷ್ಯರಲ್ಲ, ವಿ ಆರ್ ಆಲ್ ಪ್ರಾಡಕ್ಟ್ಸ್. ನಮಗೆ ಗೊತ್ತಿರಬೇಕಾದ ವಿದ್ಯೆ ಒಂದೇ ಅಂತಂದರೆ ಈ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡೋ ಅಂಥ ಸಾಕ್ಷರತೆ ಇದ್ದರೆ ಸಾಕು ಅವರಿಗೆ. ಸೊ ಅಂತಹ ಕಾಲದಲ್ಲಿ ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ನಿರಂಜನರ ಬಗ್ಗೆ ಮಾತಾಡಲಿಕ್ಕೆ, ಕಯ್ಯೂರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೀವಲ್ಲ, ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಅವರ ಎಲ್ಲ ಒಡನಾಡಿಗಳಿಗೂ, ಅಧ್ಯಯನ ಕೇಂದ್ರಕ್ಕೂ, ಮತ್ತು ನಿಮಗೂ ಕೂಡ ನಾನು ತುಂಬ ಇಲ್ಲಿ ಬಂದು ಇದನ್ನು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು 10 ಜನ ಆದರೂ ಆ ಪುಸ್ತಕವನ್ನು ಓದಿದರೆ, ಸೊ ನಿಮ್ಮ ಒಂದು ಆ ಒಂದು ಹೋರಾಟದ ಕಿಡಿ ಅದು ಮುಂದೆ ದಾಟ್ಕೊಂಡು ಹೋಗುತ್ತೆ ಅಂತ. ಈ ಒಂದು ಚಿರಸ್ಮರಣೆಯನ್ನು ಕಾಸರಗೋಡು ಚಿನ್ನ ದೂರದರ್ಶನಕ್ಕೆ ಧಾರಾವಾಹಿಯಾಗಿ ಮಾಡಿದ್ದಾರೆ, ಅದು ಅವೈಲಬಲ್ ಇದೆ. ಸೊ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ನೋಡಿ. ಮತ್ತು ಬಿ ಸುರೇಶ್ ಚಲನಚಿತ್ರ ನಿರ್ದೇಶಕರು ಅವರು ಅದನ್ನು ನಾಟಕವಾಗಿ ಕೂಡ ಮಾಡಿದರು. ಸೊ ಈ ಎಲ್ಲವೂ ಕೂಡ ನಮ್ಮ ಮಧ್ಯದಲ್ಲಿರಬೇಕಾದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಆ ಪುಸ್ತಕದಲ್ಲಿ ಒಂದು ಕೊನೆಯಲ್ಲಿ ಬರುತ್ತೆ, ಎಲ್ಲವುದನ್ನು ಹೇಳಿದ ಮೇಲೆ ಆ ನಿರೂಪಕ ಚಿರಸ್ಮರಣೆಯ ಇಡೀ ಕಥೆಯನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಎಲ್ಲರೂ ಕೂಡ

0: ಮಳೆ ಯಾವತ್ತೂ ಬತ್ತುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಇದ್ದುದನ್ನು ಯಾವಾಗಲೂ ನಾವು ಮಾಡುವುದಿಲ್ಲ, ತೋಚಿದ್ದನ್ನೆಲ್ಲ ಎಂದೂ ಆಡುವುದಿಲ್ಲ ಅಂಥೇಳಿ. ನನಗೆ ಕಯ್ಯೂರಿನ ಬಗ್ಗೆ, ನಿರಂಜನರ ಬಗ್ಗೆ ತೋಚಿದ್ದನ್ನು ಎಲ್ಲವನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.
1: ಇಷ್ಟವರೆಗೆ ನಿರಂಜನ ಜನ್ಮಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರ.

ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ.

was up

0: ಓಡೇನಿ ಯಾವನಿನ ದಾದ ಬಂತೆ
1: ದಾಸ
0: ನಮ್ಮ ಬಂಜಿದ ಬಡಾವು ದಾದಾಂಡನ ತೆನಸಕ ನೇರ ಬಂದಿತ್ತ ದಾದ ಕಂದ
1: ಅಂದ್ರೆ ಈ ಕೊನತನ
0: ಇಜ್ಜಿ ಅನುಗಂಧಿಜಿ ವಿಜಯ ಬೇಗ ಬನ್ನಿ
1: ಬುನ್ಯಾ

ನಿಕ್ಲಾಗ ಒಂದನೇ ಗುರಿಕಾರ ಬಂದದ ನಮಕ ಮಲ್ತೇರೆ ನಮ್ಮ ಮಹಾರಾಜರಿಗ ಬಗೆ ಮಾನಿಯ ಐನ ಆ ಕೃಷ್ಣ ಬಲರಾಮರೇನು ಕೆರೆಯರೆಂದು ನಮ್ಮ ಬಿದರ್ದು ಬೈದ ನನ್ನ ನನ ತುಂಬುದ ಕಾರ್ಯಸೂತ್ರದ ವಿಷಯಡು ತಾನ ನಿಕ್ಲೆ.

ಮೋಂಜು ಬಂಬಿದ ಬಸವೇ ಅದು ಉಕ್ಕುರ್ದ ಕೇರಿ ಶುರು ಮಲ್ತತ್ತ ಇತ್ತಿ ಕೈಕಂಜಿನಕ್ಲ ಮೇಪದ ಜೋಗನೆಕ್ಲ ತಾಡಿದು ಕಂಪು ಮಲ್ತತ್ತ ಕಪಟಡು ಸೀತ್ರಿ ಗೊಬ್ಬು ಗೊಬ್ಬಿನ ನಿನ್ನ ಗೊಬ್ಬುಗ್ಲ ನಿಂತಲ ಕಳೆಗಾಲ ಬೈತುಂಡು ಕಂಕ ಗಟ್ಟಿ ಉಂದು ನಾಟ ಬರದು.

0: ತ್ವರೆ ತೊಡಗೆ ಅತ್ತ. ನಿನ್ನ ಕಾರಿನ ಬತ್ತದಿದ್ದೇನೆ ತಾನಿಗೆ ಬರ್ತೇವೆ.
1: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ ನೈನ್ ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
2: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಹಾಯ್, ಯಾನಿಗ ರಕ್ಷ ಶೆಟ್ಟಿ, ನೀವು ಕೇಳುವಂದ್ರೆ ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Fight Club.

0: ಅಲ್ಲಿ ನನ್ನ ಲಕ್ಕಿ ಸ್ಟಾರ್
1: ಹೀರೋ ಹ್ಯಾಂಡ್ಸಮ್ ಹೀರೋ ರೆಬೆಲ್ ಸ್ಟಾರ್.
2: ಆಪ್ ಸುನ್ ರಹೇ ಹೋ ರೇಡಿಯೋ ಸರಂಗ್ 107.8 FM.

కంటేరు మోనను తూపి.

Radio Silence 107.8 FM. Radio Silence 107.8 FM.

0: Radio Sarang 107.8 FM.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಆನೆ ಶೃಂಗಾರವಾಗಿ ಅಂಗಳದ ಗೈದಾವೆ ಜಾಣ ತಾನಕ್ಕೆ ಹೊರಡಾನೆ ಜಾಣ ತಾನಕ್ಕೆ ಹೊರಡಾನೆ ಹೇಳು ನಿನ್ನ ತೋಳು ಲಾಲಿಸಿ ಕರೆದಾವೆ
1: ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8, ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 바다 감마토.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಭಾವ

ಸುಸಿರ ಹಬ್ಬಿಸುತ್ತ ಹೂದೋಟದಲ್ಲಿ ತಿಲಕ ಹೊಳೆಯುತ್ತಿರಲು ನಿನ್ನ ಹಣೆಯಲ್ಲಿ ಸುಸಿರ ಹಬ್ಬಿಸುತ್ತ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮತ್ತು
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.